ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948ನೇ ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ ಮೊದಲನೆಯ ದಿನ, ಅಂದರೆ 2026ನೆಯ ಇಸವಿ, ಜೂನ್ ತಿಂಗಳ 22ನೇ ತಾರೀಖು. ಈಗ ಸಮಯ ಸರಿಯಾಗಿ 5:58:45. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಶ್ರೋತೃಬಾಂಧವರಿಗೆಲ್ಲ ನಿಲಯದ ಪರವಾಗಿ ಅರುಣಾ ನಾಯಕ್ ಮಾಡುವ ನಮಸ್ಕಾರ ಮತ್ತು ಕೋರುವ ಸುಪ್ರಭಾತ.

ಮುಂದೆ ಕೇಳಿ ಪಂಡಿತ್ ಬಸವರಾಜ ರಾಜಗುರು ಹಾಡಿರುವ ನಿಜಗುಣ ಶಿವಯೋಗಿಯವರ ರಚನೆ, ಮಾಡಲಿಲ್ಲವೇ ತಪವಾ.

ವಂದನಾ ಕಾರ್ಯಕ್ರಮದ ಕೊನೆಯಲ್ಲಿ ವೃಂದಗಾನದಲ್ಲಿ ಕೇಳಿ ದೇಶಭಕ್ತಿ ಗೀತೆ. ನಡೆಮುಂದೆ ನಡೆಮುಂದೆ ಓ ವೀರ ಯೋಧ, ರಚನೆ ಶ್ರೀನಿವಾಸ ಕುಲಕರ್ಣಿ.

0: ಕೇಳುಗರೆ, ಇಂದು ಬೆಳಗ್ಗೆ 10:30 ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದಲ್ಲಿ ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳನ್ನು ಕೇಳುವಿರಿ. ಆಕಾಶವಾಣಿ ಮಂಗಳೂರು, ಸಮಯ ಸರಿಯಾಗಿ 6:30. ಈಗ ಕೇಳಿ ಚಿಂತನ ಗುಡ್ಡಪ್ಪ ಗೌಡ ಬಲ್ಯ ಅವರಿಂದ.
1: ಸಾತ್ವಗುಣಕ್ಕೆ ಮಹಾವಿಷ್ಣು, ರಾಜಸಗುಣಕ್ಕೆ ಬ್ರಹ್ಮದೇವ ಹಾಗೂ ತಾಮಸಗುಣಕ್ಕೆ ಪರಮೇಶ್ವರ ದೇವರು ಸಂಕೇತವೆಂದು ಹೇಳುತ್ತೇವೆ. ಆದರೆ ಸಾಮಾನ್ಯವಾಗಿ ಭೂಲೋಕದ ಲೌಕಿಕ ಪ್ರಪಂಚದಲ್ಲಿ ಸೌಮ್ಯತೆ, ಪ್ರಾಮಾಣಿಕತೆ, ಸಭ್ಯತೆ ಮುಂತಾದ ಶಾಂತ ಗುಣಗಳನ್ನು ಹೊಂದಿದ್ದರೆ ಅಂತಹ ಮನುಷ್ಯರನ್ನು ಸಾತ್ವಿಕರು ಎನ್ನುತ್ತೇವೆ. ಈ ಗುಣತ್ರಯಗಳು ಮನುಷ್ಯರಲ್ಲಿ ಉಂಟಾಗಲು ಅವರು ಪಡೆಯುವ ಶಿಕ್ಷಣ, ಸೇವಿಸುವ ಆಹಾರ, ರೂಢಿಸಿಕೊಂಡಿರುವ ಹವ್ಯಾಸಗಳು, ಸಂಪರ್ಕದಲ್ಲಿರುವ ಪರಿಸರ, ಹೀಗೆ ಹಲವಾರು ಕಾರಣಗಳನ್ನು ಪಟ್ಟಿ ಮಾಡಬಹುದು. ಸಾತ್ವಿಕತೆ ಎನ್ನುವುದು ಮನಸ್ಸಿನ ಭಾವನೆಯನ್ನು ತಿಳಿಸುತ್ತದೆ. ಸಾತ್ವಿಕತೆ ಇರುವಲ್ಲಿ ಉದ್ರೇಕಕ್ಕೆ, ಉದ್ವೇಗಕ್ಕೆ, ರಾಗದ್ವೇಷಗಳಿಗೆ ಅವಕಾಶ ಇರುವುದಿಲ್ಲ. ಒಬ್ಬ ಸಾತ್ವಿಕನಾದ ವ್ಯಕ್ತಿಯು ಯಾವಾಗಲೂ ಸಮಾಜದ ಒಳಿತಿಗಾಗಿ ದುಡಿಯುತ್ತಾನೆ. ಅವನಿಗೆ ವ್ಯಷ್ಟಿಗಿಂತ ಸಮಷ್ಟಿಯ ಒಳಿತೇ ಮುಖ್ಯ. ಇವನು ಯಾವಾಗಲೂ ಶ್ರಮಜೀವಿಯಾಗಿದ್ದು ಜಾಗರೂಕವಾಗಿ ಮತ್ತು ಅತಿರೇಕವಿಲ್ಲದ ಜೀವನ ಶೈಲಿಯನ್ನು ಅನುಸರಿಸುತ್ತಾನೆ. ಬದುಕಿನ ನಡೆಯಲ್ಲಿ ಹೆಜ್ಜೆ ಇಡುವ ಮುನ್ನ ಕಣ್ಣಿಡುತ್ತಾನೆ. ಸರಳ ಜೀವನ ಸಾಗಿಸುತ್ತಾ ಸತ್ಯವನ್ನು ನುಡಿಯುವುದರ ಜೊತೆಗೆ ದೃಢಚಿತ್ತ ಉಳ್ಳವನಾಗಿದ್ದು ಸ್ಥಿತಪ್ರಜ್ಞನಾಗಿರುತ್ತಾನೆ. ಅಶ್ಲೀಲವಾದ ಅಥವಾ ಅವಮಾನ ಮಾಡುವ ರೀತಿಯಲ್ಲಿ ಮಾತನಾಡುವುದಿಲ್ಲ. ಅಭಿನಂದನಾಪೂರ್ವಕವಾಗಿ ಮಾತನಾಡುವುದರ ಜೊತೆಗೆ ನಿಖರವಾದ ಭಾಷೆಯನ್ನು ಬಳಸುತ್ತಾನೆ. ಇವರು ಹೊಟ್ಟೆ ಕಿಚ್ಚುಬಿಡುವುದಿಲ್ಲ ಅಥವಾ ದುರಾಸೆ ಹಾಗೂ ಸ್ವಾರ್ಥ ಇವರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಇವರು ಸಮೃದ್ಧತೆ ಹಾಗೂ ಔದಾರ್ಯವನ್ನು ಮೆರೆಯುತ್ತಾರೆ. ಇತರರನ್ನು ತಪ್ಪು ದಾರಿಗೆ ಎಳೆಯುವುದಾಗಲಿ, ಇನ್ನೊಬ್ಬರಿಗೆ ಮೋಸ ಮಾಡುವುದಾಗಲಿ ಇವರ ಜಾಯಮಾನವಲ್ಲ. ತನ್ನ ಮನಸ್ಸಿನ ಮೇಲೆ ಯಾವುದೇ ಕೆಡುಕಿನ ಪ್ರವೃತ್ತಿಗಳು ಆಳಲು ಅವಕಾಶ ಮಾಡಿಕೊಡುವುದಿಲ್ಲ. ಇವರು ಆಂತರಿಕ ಪರಮಾನಂದದ ಸ್ಥಿತಿಗೆ ಬೆಂಬಲಿಸಿ ಅದು ಜಗತ್ತಿಗೆ ಹರಡುವಂತೆ ಮಾಡುತ್ತಾರೆ. ಅವರ ಸ್ಮರಣಶಕ್ತಿ ಹಾಗೂ ಚಿತ್ತದ ಏಕಾಗ್ರತೆಯು ಉತ್ತಮವಾಗಿರುತ್ತದೆ. ಅವರು ಆಧ್ಯಾತ್ಮಿಕ ಜ್ಞಾನವನ್ನು ವೃದ್ಧಿಸಿಕೊಳ್ಳುವ ಬಗ್ಗೆ ಹೆಚ್ಚು ಆಸಕ್ತರಾಗಿರುವುದರ ಜೊತೆಗೆ ದೈವತ್ವವನ್ನು ಪೂಜಿಸುತ್ತಾ, ಧ್ಯಾನಿಸುತ್ತಾ ಸಮಯದ ಸದುಪಯೋಗ ಮಾಡುತ್ತಾರೆ. ತೀವ್ರತರವಾದ ಪರಿಸ್ಥಿತಿಗಳಲ್ಲಿ ದೇಹವನ್ನು ದಂಡಿಸಬಹುದು ಅಥವಾ ಭಂಗಬಾರದಂತೆ ಧ್ಯಾನವನ್ನು ಮಾಡಬಹುದು. ಅವರು ಮನಸ್ಸಿನಲ್ಲಿ, ಕೃತಿಯಲ್ಲಿ, ಮಾತಿನಲ್ಲಿ ಒಂದೇ ರೀತಿಯಲ್ಲಿರುತ್ತಾರೆ. ಅಂದರೆ ಯೋಚನೆ ಮಾಡಿದಂತೆ ಮಾತನಾಡುತ್ತಾರೆ, ಮಾತನಾಡಿದಂತೆ ಕೃತಿಯನ್ನು ಅಥವಾ ಕಾರ್ಯವನ್ನು ಮಾಡುತ್ತಾರೆ. ಅವರು ತಮ್ಮಂತೆಯೇ ಇತರರನ್ನು ತಿಳಿಯುತ್ತಾರೆ. ತಮ್ಮವರು ಹಾಗೂ ಇತರರಿಗೆ ಇವರಲ್ಲಿ ಭೇದವಿಲ್ಲ. ಉದಾಹರಣೆಗೆ, ಸಾತ್ವಿಕವಾದ ಧರ್ಮರಾಯನಲ್ಲಿ ಗುರುಗಳು ಒಮ್ಮೆ ಹೇಳಿದರಂತೆ, ಊರೆಲ್ಲ ತಿರುಗಾಡಿ ಹುಡುಕಿ ಒಬ್ಬ ಅತ್ಯಂತ ಕೆಟ್ಟ ವ್ಯಕ್ತಿಯನ್ನು ಕರೆದುಕೊಂಡು ಬಾ ಎಂದು. ಹುಡುಕಿ ಬಂದ ಧರ್ಮರಾಯನು ಹೇಳುತ್ತಾನೆ, ನನಗೆ ಯಾರೂ ಕೆಟ್ಟವರು ಸಿಗಲಿಲ್ಲ ಗುರುಗಳೇ ಎಂದು. ಆಗ ಗುರುಗಳು ಹೇಳಿದರು, ನೀನೊಬ್ಬ ಸಾತ್ವಿಕನಾದುದರಿಂದ ನಿನಗೆ ಉಳಿದವರು ಹಾಗೆ ಕಾಣುತ್ತಾರೆ ಎಂದು. ಸರ್ವಜ್ಞ ಹೀಗೆ ಹೇಳಿದರು, ತನ್ನಂತೆ ಇತರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಎಂದು. ಧ್ವನಿಯಂತೆ ಪ್ರತಿಧ್ವನಿ ಎನ್ನುವಂತೆ ಕತ್ತೆ ಕುದುರೆಯಲ್ಲಿ ಹೇಳಿತಂತೆ, ನೀನು ನನಗೆ ಉಪಕಾರ ಮಾಡಿದರೆ ನಾನು ನಿನಗೆ ಸಹಾಯ ಮಾಡುವೆ ಎಂದು. ಈ ಭಾವನೆ ಇರಬೇಕಾದರೆ ಅಲ್ಲಿ ಸಾತ್ವಿಕತೆ ಇದ್ದರೆ ಮಾತ್ರ ಸಾಧ್ಯ. ಸಾತ್ವಿಕರು ಭೋಗಕ್ಕಿಂತ ತ್ಯಾಗವೇ ಮೇಲು ಎಂದು ತಿಳಿಯುತ್ತಾರೆ ಮತ್ತು ಅಂತೆಯೇ ಜೀವನದಲ್ಲಿ ನಡೆದುಕೊಳ್ಳುತ್ತಾರೆ. ಇವರಿಗೆ ಲೌಕಿಕ ಸುಖಕ್ಕಿಂತ ಪಾರಮಾರ್ಥಿಕ ಸುಖ ಮುಖ್ಯ. ಇವರು ಗುಣಗ್ರಾಹಿಗಳು. ಗುಣ ನೋಡಿ ಮಾತನಾಡುತ್ತಾರೆ, ವ್ಯವಹಾರ ಮಾಡುತ್ತಾರೆ, ಸ್ನೇಹ ಮಾಡುತ್ತಾರೆ, ಸಂಬಂಧ ಬೆಳೆಸುತ್ತಾರೆ, ಸಂಪರ್ಕ ಹಾಗೂ ಸಂವಹನ ನಡೆಸುತ್ತಾರೆ. ಇವರು ಅಳೆದು ತೂಗಿ ನೋಡಿ ಭವಿಷ್ಯದ ಪರಿಣಾಮವನ್ನು ಗ್ರಹಿಸಿ ಮುಂದುವರಿಯುತ್ತಾರೆ. ಸಾತ್ವಿಕತೆ ಎನ್ನುವುದು ವ್ಯಕ್ತಿಯ ದೌರ್ಬಲ್ಯವಲ್ಲ. ಪ್ರಬಲರು ಮಾತ್ರ ಸಾತ್ವಿಕತೆ ಮೆರೆಸಲು ಸಾಧ್ಯ, ದುರ್ಬಲರಿಗೆ ಅದು ಸಾಧ್ಯವಿಲ್ಲ. ನಿಂತ ನಿಲುವಿನಲ್ಲಿಯೇ ಖರಾಸುರ ಹಾಗೂ ಅಪಾರ ರಕ್ಕಸರನ್ನು ಕೊಂದ ಸಾವಿರ ಆನೆಯ ಬಲ ಇರುವ

0: ತಾಟಕಿಯನ್ನು ಕೊಂದಿರುವ ಬಲವಂತನಾದರೂ ಶ್ರೀರಾಮ ಸಾರಿಕೊಂದರೆ ಪಾಪ ಇಲ್ಲ ಎಂದು ತೀರ್ಮಾನಿಸಿ ಅಂಗದನನ್ನು ರಾವಣನಲ್ಲಿಗೆ ಸಂಧಾನ ಮಾಡಲು ಕಳುಹಿಸುವನು. ಇದು ಶ್ರೀರಾಮನ ಸಾತ್ವಿಕತೆಯೇ ಹೊರತು ದೌರ್ಬಲ್ಯವಲ್ಲ. ಶ್ರೀರಾಮನಂತೆ ಸ್ಥಿತಪ್ರಜ್ಞತೆ ಇದ್ದರೆ ಇತರರಿಗೆ ಸಾತ್ವಿಕತೆಯನ್ನು ರೂಢಿಸಿಕೊಳ್ಳಲು ಸಾಧ್ಯ.
1: ಗುಡ್ಡಪ್ಪ ಗೌಡಬಲ್ಯ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು ಕೆಳಗರೆ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ಪರಿಚಯ. 6:40 ತತ್ವಪದ, 6:45 ಆರೋಗ್ಯ ಮಂಥನ. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. ರೈತರಿಗೆ ಸಲಹೆ 6:50, 7:15 ಭಾವಗೀತೆಗಳು, 7:45 ಚಿತ್ರಗೀತೆಗಳ ರಾಗರಂಜನೆ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು. ಇಂದು ಬೆಳಗ್ಗೆ 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. 11:00 ವನಿತಾವಾಣಿ, ಜಯಂತಿ ಹೊಳ್ಳ ಅವರಿಂದ ಭಾಷಣ, ಭಜನೆಯ ಮಹತ್ವ. ಬಳಿಕ ಜನಪದ ಗೀತೆ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ. 12:05 ವನಿತಾ ವಿಹಾರ, ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಡನೆ ಸಂದರ್ಶನ, ಬಳಿಕ ಭಾವಗೀತೆ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ ಇದು. ಆರೋಗ್ಯ ಕಾರ್ಯಕ್ರಮ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಂತ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ವಿಷಯ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 1:20 ಸ್ವರಮಾಧುರ್ಯ. ಎಂಎಸ್ ಶೀಲಾ ಹಾಡಿರುವ ದೇವರ ನಾಮಗಳು. 1:30 ನನ್ನ ರಾಗತಾನ ಪಲ್ಲವಿ ಸರಣಿ ಕಾರ್ಯಕ್ರಮದ 22ನೇ ಸಂಚಿಕೆ. ಕೇಳುಗರೆ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಪ್ರಸ್ತುತಿ ಅರ್ಚಿತ್ ವಿ ಕಶ್ಯಪ್. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳು.

ಕೆಳಗುರೆ ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 5:30ಕ್ಕೆ ಹಿಂದಿ ಪಾಠ. ಗುರುಗಳು ವಂದನಾ ಜಾಧಲ್, ವಿದ್ಯಾರ್ಥಿಗಳು ಭವಿಕಾ ಅಗರ್ವಾಲ್ ಮತ್ತು ಅಹನ್ಯಾ ಶೆಟ್ಟಿ. 5:45ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿರಂಗ. ಅಂಥೋರಿಯಂ ಕೃಷಿ ಕುರಿತು ಲಿಲ್ಲಿ ಪಿಂಟೋ ಮಂಗಳೂರು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್, ಬಳಿಕ ಕೃಷಿ ಮಾಹಿತಿ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಕ್ಕೆ ಯುವವಾಣಿ. ಕೆ ಆಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಪಕ್ಕವಾದ್ಯದಲ್ಲಿ ವಯೊಲಿನ್ ಗೌತಮ್, ಪಿಜಿ ಭಟ್, ಮೃದಂಗ ಬಿಎಸ್ ಕಿಶನ್. ಬಳಿಕ ಸುಧೀಕ್ಷಾ ಆರ್ ಅವರಿಂದ ದೇವರ ನಾಮಗಳು, ಪಕ್ಕವಾದ್ಯ ವಯೊಲಿನ್ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ನಂತರ ಸುಮನ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ. 8:30ಕ್ಕೆ ತುಳು ಕಾರ್ಯಕ್ರಮ, ದೀಪಿಕಾ ಟಿ ಅವರಿಂದ ಭಾಷಣ, ತುಳುನಾಡದ ಗೊಬ್ಬುಲು. 9:30ಕ್ಕೆ ಚಿತ್ರಗೀತೆಗಳು, 10:00ಕ್ಕೆ

ಶಾಸ್ತ್ರೀಯ ಸಂಗೀತ, ಎಂ ಬಾಲಮುರಳಿಕೃಷ್ಣ ಅವರ ಹಾಡುಗಾರಿಕೆ. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಕೇಳುಗರೆ, ಇವು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ಆಲ್ಝೈಮರ್ ಕಾಯಿಲೆಗೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾ.
1: ಆಲ್ಝಮರ್ಸ್ ಡಿಸೀಸ್ ಕೆಲವೊಂದು ಸಿಚುವೇಶನ್ಸ್ ಅಲ್ಲಿ ನಾವು ನೋಡಬಹುದು, ವಂಶದಲ್ಲಿ ಸಹ ಹೆರಿಡಿಟಿ ಆಗಿ ಸಹ ಕಾಯಿಲೆ ಬರುವ ಚಾನ್ಸಸ್ ಇರ್ತದೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಪೇರೆಂಟ್ನಲ್ಲಿ ಆಲ್ಝಮರ್ಸ್ ಇದ್ರೆ ಅಪ್ರಾಕ್ಸಿಮೇಟ್ಲಿ 39% ರಿಸ್ಕ್ ಇರುತ್ತೆ ನೆಕ್ಸ್ಟ್ ಇಮಿಡಿಯೇಟ್ ಜನರೇಷನ್ ಅಲ್ಲಿ. ಎರಡೂ ಪೇರೆಂಟ್ಸ್ಗೆ ಆಲ್ಝಮರ್ಸ್ ಡಯಾಗ್ನೋಸಿಸ್ ಆಗಿದ್ರೆ ಬೈ ಏಜ್ ಆಫ್ 80 ಇಯರ್ಸ್ ಅರೌಂಡ್ 54% ರಿಸ್ಕ್ ಆಗಿ ಕಾಣ್ಕೊಂಡು ಬರುತ್ತೆ.
2: ಇದು ಬಿಟ್ಟು ಬೇರೆ ಯಾರಿಗೆಲ್ಲ ರಿಸ್ಕ್ ಜಾಸ್ತಿ ಇರುತ್ತೆ ಈ ಕಾಯಿಲೆ ಬರುವಂತದ್ದು?
1: ಈಗ ರಿಸ್ಕ್ ಫ್ಯಾಕ್ಟರ್ಸ್ ಹೇಳೋದಾದ್ರೆ ಪೇಷಂಟ್ಸ್ ಹೂ ಆರ್ ಡಯಾಬಿಟಿಕ್ಸ್ ಆ್ಯಂಡ್ ಹೈಪರ್ ಟೆನ್ಷನ್. ಡಯಾಬಿಟಿಸ್ ಅಂತ ಹೈಪರ್ ಟೆನ್ಷನ್ ಇದ್ರೆ ಅಂತ ಬರೋದಿಲ್ಲ, ಬಟ್ ಅದನ್ನ ಸರಿಯಾಗಿ ಕಂಟ್ರೋಲಲ್ಲಿ ಇಟ್ಕೊಳ್ಳದೇ ಇದ್ರೆ ಓವರ್ ಅ ಲಾಂಗ್ ರನ್ ಅದು ಬ್ರೈನಿಗೆ, ಬ್ರೈನ್ ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ಸೊ ಅದು ಒಂದು ಕಾಮನ್ ರಿಸ್ಕ್ ಫ್ಯಾಕ್ಟರ್. ಮತ್ತೆ ಏನಾದರೂ ತಲೆಗೆ ಏಟ್ ಆಗಿರಿದ್ರೆ, ಈಗ ಮೇ ಬಿ ಆಕ್ಸಿಡೆಂಟ್ಸಲ್ಲಿ ಅಥವಾ ಏನು ಬಿದ್ದು ತಲೆಗೆ ಏಟ್ ಹೆಡ್ ಇಂಜುರೀಸ್, ಅಂಥ ಪೇಷೆಂಟ್ಸಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ನಿದ್ದೆ ಸರಿಯಾಗಿ, ನಮ್ಮದು ಲೈಫ್ ಸ್ಟೈಲಿಂದ ಕೆಲವು ಸಮಯ ಕೆಲಸ ಇದರಿಂದ ನಾವು ಸರಿಯಾಗಿ ಒಂದು ಮಿನಿಮಮ್ 6-7 hours ಅಂತ ಹೇಳ್ತೇವೆ. ಒಂದು ಬ್ರೈನ್ ಹೆಲ್ತಿಗೆ ಒಂದು ಕರೆಕ್ಟಾಗಿ ನೋಡ್ಕೊಳ್ಳಿಕ್ಕೆ ಒಂದು ಮಿನಿಮಮ್ ಸ್ಲೀಪ್ ಅವರ್ಸ್ ಅಂತ ಇರ್ತದೆ. ಅದು ನಾವು ಸರಿಯಾಗಿ ನಾವು ಜೀವನ ಇಡೀ ನಾವು ಮಾಡದೆ ಹೋದರೆ ಅಂಥ ಪೇಷೆಂಟ್ಸಲ್ಲಿ ಆಲ್ಝಮರ್ಸ್ ಬರೋ ರಿಸ್ಕ್ ಜಾಸ್ತಿ ಇರ್ತದೆ. ಇನ್ನೊಂದು ಸ್ಮೋಕಿಂಗ್ ಮಾಡೋರಲ್ಲಿ, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಇಂಟೇಕ್ ಮಾಡೋರಲ್ಲಿ, ಅದರಲ್ಲಿ ಅವರಿಗೆ ರಿಸ್ಕ್ ಚಾನ್ಸಸ್ ಜಾಸ್ತಿ ಇರ್ತದೆ. ಮತ್ತೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಆಗಿದ್ದ ಪೇಷಂಟ್ಸ್ ಅಲ್ಲಿ ಸಹ ಮುಂದೆ ಆಲ್ಝಮರ್ಸ್ ಆಗುವಂತ ರಿಸ್ಕ್ ಜಾಸ್ತಿ ಇರ್ತದೆ.
2: ಈಗ ಇದನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ, ಏನಾದ್ರೂ ಟೆಸ್ಟ್ಗಳು ಇರ್ತದ ಹೇಗೆ ಇದಕ್ಕೆ?
1: ಡಯಾಗ್ನೋಸಿಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಮೇನ್ಲಿ ಪೇಷಂಟ್ ಜೊತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೇವೆ. ಸೊ ಡೀಟೇಲ್ ಆಗಿ ತಗೊಳ್ಬೇಕು. ಒಂದೊಂದು ಡಿಮೆನ್ಷಿಯಾ ಕಾಯಿಲೆ ಒಂದೊಂದು ರೀತಿ ಒಂದೊಂದು ಪ್ಯಾಟರ್ನ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಫಸ್ಟ್ ಲಕ್ಷಣಗಳನ್ನು ನಾವು ಫಸ್ಟ್ ಆದಷ್ಟು ನಾವು ಟ್ರೈ ಮಾಡಬೇಕು. ಫಸ್ಟ್ ಲಕ್ಷಣ ಏನಿತ್ತು, ಮೆಮೊರಿ ಪ್ರಾಬ್ಲಮ್ ಅಥವಾ ಬಿಹೇವಿಯರ್ ಪ್ರಾಬ್ಲಮ್ ಅಂತ ಈ ರೀತಿ ಡೀಟೇಲ್ಸ್ ಎಲ್ಲ ನಾವು ಆದಷ್ಟು ಕೇಳಿಕೊಂಡು ಕ್ಯಾಪ್ಚರ್ ಮಾಡಬೇಕು. ಅದನ್ನ ಒಂದು ಪ್ಯಾಟರ್ನ್, ಯಾವ ಥರ ಪ್ಯಾಟರ್ನ್ ಅಂತ ನಾವು ಫಸ್ಟು ಕಂಡುಹಿಡಿಬೇಕಾಗತ್ತೆ. ನೆಕ್ಸ್ಟ್ ಪರೀಕ್ಷೆ ಮೂಲಕದಲ್ಲಿ, ಪರೀಕ್ಷೆ ನಾವು ಡೀಟೇಲ್ಡ್ ಕಾಗ್ನಿಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೇವೆ, ಡೀಟೇಲ್ ಮೆಮೊರಿ ಅಸೆಸ್ಮೆಂಟ್. ಆ ಅಸೆಸ್ಮೆಂಟಲ್ಲಿ ನಾವು ಸ್ಕೋರಿಂಗ್ಸ್ ಅಲ್ಲಿ ಇಟ್ಟು ಯಾವ ಯಾವುದು ಬ್ರೈನ್ ಇದು ಭಾಗ ಡೊಮೇನ್ಸ್ ಅಂತ ಹೇಳ್ತೇವೆ, ಯಾವ ಯಾವ ಡೊಮೇನ್ಸ್ ಎಫೆಕ್ಟ್ ಆಗಿರುತ್ತೆ ಆ ಪ್ಯಾಟರ್ನ್ನ ಒಂದು ಕಂಡುಹಿಡಲಿಕ್ಕೆ ಟ್ರೈ ಮಾಡ್ತೇವೆ. ಸೊ ಆಲ್ಮೋಸ್ಟ್ ಇವು ಎರಡು ಇದರಲ್ಲೇ ನಮಗೆ ಒಂದು ಸಾಧಾರಣ ಪ್ಯಾಟರ್ನ್ ರೆಕಗ್ನೈಸ್ ಮಾಡಿ ಇದು ಯಾವ ರೀತಿ ಡಿಮೆನ್ಷಿಯಾ ಕಾಯಿಲೆ ಅಂತ ನಾವು ಕಂಡುಹಿಡಿಬೋದು. ಅದಕ್ಕೆ ಸಪೋರ್ಟ್ ಆಗಿ ನೆಕ್ಸ್ಟ್ ಮುಂದೆ ನಾವು ಒಂದು MRI ಸ್ಕ್ಯಾನ್ಸ್, ಈಗ ಅದರಲ್ಲಿ ಬ್ರೈನ್ ಯಾವ ಭಾಗದಲ್ಲಿ ಎಫೆಕ್ಟ್ ಆಗಿದೆ. ಒಂದು ಆಲ್ಝಮರ್ಸಿಗೆ ಒಂದು ಟೆಂಪೋರಲ್ ಲೋಬ್ ಅಂತ ಹೇಳ್ತೇವೆ, ಎಂಟೋರೈನಲ್ ಕಾರ್ಟೆಕ್ಸ್ ಅಂತ ಹೇಳ್ತೇವೆ ನಮ್ಮ ಮೆಡಿಕಲ್ ಟರ್ಮ್, ಅದು ಫಸ್ಟ್ ಎಫೆಕ್ಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮತ್ತೆ ಅದರಲ್ಲಿ ನಮಗೆ MRI ಮಾಡೋದ್ರಲ್ಲಿ ನಮಗೆ ಅದೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಈಗ ಅಡ್ವಾನ್ಸ್ ಸ್ಕ್ಯಾನ್ಸ್ ಎಲ್ಲ ಬಂದಿದೆ, ಒಂದು ಪೆಟ್ ಸ್ಕ್ಯಾನ್ ಅಂತ ಹೇಳ್ತೇವೆ, ಇದು ಫಂಕ್ಷನಲ್ ಪೆಟ್ ಸ್ಕ್ಯಾನ್ ಅಂತ, FDG ಪೆಟ್ ಅಂಡ್ ಫಂಕ್ಷನಲ್ ಪೆಟ್ ಸ್ಕ್ಯಾನ್. ಅದರಲ್ಲಿ ನಾವು ಬ್ರೈನ್ ಆಕ್ಟಿವಿಟೀಸ್ನ

0: ನಾವು ನೋಡಬಹುದು. ಯಾವ ಪಾರ್ಟ್ ಆಫ್ ದ ಬ್ರೈನಲ್ಲಿ ಆ್ಯಕ್ಟಿವಿಟೀಸ್ ಕಡಿಮೆ ಕಾಣಿಸ್ತಾ ಇದೆ ಅದು ಸಹ ಒಂದು ಪ್ಯಾಟರ್ನ್ ಆಗಿ ನಾವು ನೋಡಿ ಅದಕ್ಕೆ ಅಲ್ಜಮರ್ಸ್ ಅಂತ ನಾವು ಪ್ಯಾಟರ್ನ್ ಇದೆಯಾ ಇಲ್ವಾ ಅಂತ ನಾವು ಕಂಡುಹಿಡಲಿಕ್ಕೆ ಇದು ಮಾಡ್ಬೋದು. ಕೆಲವು ಬ್ಲಡ್ ಬಯೋಮಾರ್ಕರ್ಸ್ ಅಥವಾ ಸಿ ಎಸ್ ಎಫ್, ನಮ್ಮ ಬ್ರೈನ್ ಮತ್ತು ಸ್ಪೈನಲ್ಲಿ ಒಂದು ನೀರು ಸಂಚಾರ ಅದಕ್ಕೆ ಸಿ ಎಸ್ ಎಫ್ ಅಂತ ಹೇಳ್ತೇವೆ. ಸೊ ಅದರ ಟೆಸ್ಟಿಂಗ್ ಮೂಲಕದಲ್ಲಿ ಒಂದು ಬಯೋಮಾರ್ಕರ್ಸ್ ಅಂತ ಇರ್ತದೆ. ಸೊ ಆ ಬಯೋಮಾರ್ಕರ್ಸ್ ಬೇಸಿಸಲ್ಲಿ ಒಂದು ಪೇಷೆಂಟಿಗೆ ಆಲ್ಜಮರ್ಸ್ ಇದೆಯಾ ಇಲ್ವೋ ಅಂತ ಸಹ ಕೆಲವೊಮ್ಮೆ ಅದರಲ್ಲಿ ಸಹ ಕ್ಲೂಸ್ ಗೊತ್ತಾಗುತ್ತೆ. ಈ ಬಯೋಮಾರ್ಕರ್ಸ್ ಮೂಲಕದಲ್ಲಿ ಕೆಲವೊಮ್ಮೆ 20 ಇಯರ್ಸ್ ಮುಂಚೆನೆ ನಮಗೆ ಈ ಆಲ್ಜಮರ್ಸ್ ಇರಬಹುದು, ನೆಕ್ಸ್ಟ್ ಮುಂದೆ ಬರ್ತದೆ, ಇವರಿಗೆ ರಿಸ್ಕ್ ಇದೆ ಅಂತ ನಮಗೆ ಡಿಟೆಕ್ಟ್ ಮಾಡ್ಬೋದು. ಆಗ ಮೊದಲೇ ಗೊತ್ತಿದ್ರೆ ನಾವು ಎಲ್ಲ ರೀತಿಯಲ್ಲಿ ಪ್ರಿವೆಂಟಿವ್ ಮೆಷರ್ಸ್ ಎಲ್ಲ ನಾವು ಟ್ರೈ ಮಾಡಿ ಅದನ್ನ ಬರ್ದಿದ್ದ ಹಾಗೆ ನೋಡ್ಕೊಳ್ಳಿಕ್ಕೆ ನಾವು ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬಹುದು ಅದೆಲ್ಲ ಮಾಡಬಹುದು. ಸೊ ಈ ಟೆಸ್ಟಿಂಗಲ್ಲಿ ಇದೆಲ್ಲ ಆಪ್ಷನ್ಸ್ ಇರ್ತದೆ.
1: ಇದುವರೆಗೆ ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ಆಲ್ಝೈಮರ್ ಕಾಯಿಲೆಗೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ನಿಖಿತ್ ಅಂಪಾರ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಆಕಾಶವಾಣಿ ಮಂಗಳೂರು. ಈಗ ಕೇಳಿ ರೈತರಿಗೆ ಸಲಹೆ.
3: ಹಿಪ್ಪಲಿಯು ವೀಳ್ಯದೆಲೆ ಅಥವಾ ಕರಿಮೆಣಸಿನ ಬೆಳ್ಳಿಯ ಕುಟುಂಬವಾದ ಪೈಪರೇಸಿ ಕುಟುಂಬಕ್ಕೆ ಸೇರಿದೆ. ಹಿಪ್ಪಲಿಯ ಕಾಯಿಗಳಲ್ಲಿ ಪೈಪರಿನ್ ಮತ್ತು ಪಿಪ್ಲಾಚಿನ್ ಸಸ್ಯಕ್ಷಾರಗಳು ಇರುತ್ತವೆ. ಇದು ಒಂದು ಹಣ್ಣಾಗದ ಕಾಯಿಗೊಂಚಲು ನೀಡುವ ಮತ್ತು ನೆಲಮಟ್ಟದಲ್ಲೇ ಹರಡುವ ಪೊದರು ಬಳ್ಳಿ. ಇದರ ಒಣಗಿದ ಬಳ್ಳಿಯನ್ನು ಬಟ್ಟಿ ಇಳಿಸಿದಾಗ ಬರುವ ತೈಲವು ಶುಂಠಿ ತೈಲದ ಪರಿಮಳವನ್ನು ಹೋಲುತ್ತದೆ. ಇದರ ವೈಜ್ಞಾನಿಕ ಹೆಸರು ಪೈಪರ್ ಲಾಂಗಂ. ಇದರ ಉಪಯೋಗಿಸುವಂತಹ ಭಾಗ ಕಾಯಿ. ಸಂಸ್ಕೃತದಲ್ಲಿ ಇದಕ್ಕೆ ಪಿಪ್ಪಲಿ, ಹಿಂದಿಯಲ್ಲಿ ಪಿಪ್ಲಿ, ತೆಲುಗು ಪಿಪ್ಪಿಲಿ ಮುಂತಾದಂತಹ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಈ ಬೆಳೆಯನ್ನು ಭಾರತ, ಶ್ರೀಲಂಕಾ, ನೇಪಾಳ, ಮಲೇಷ್ಯಾ, ಫಿಲಿಪೈನ್ಸ್, ಇಂಡೋನೇಷ್ಯಾ ಮುಂತಾದ ದೇಶಗಳಲ್ಲಿ ಬೆಳೆಯಲಾಗ್ತದೆ. ಭಾರತದಲ್ಲಿ ಅಸ್ಸಾಂ ಹಾಗೆಯೇ ಪಶ್ಚಿಮ ಬಂಗಾಳದ ತಗ್ಗು ಗುಡ್ಡ ಪ್ರದೇಶಗಳಲ್ಲಿ, ಪಶ್ಚಿಮ ಘಟ್ಟದ ಅರಣ್ಯಗಳಲ್ಲಿ ಕೂಡ ಇದು ಹರಡಿಕೊಂಡಿದೆ. ಹಿಪ್ಪಲಿಯನ್ನು ನಿಕೋಬಾರ್ ದ್ವೀಪಗಳಲ್ಲಿ ಕೂಡ ಕಾಣಬಹುದು. ಹಿಪ್ಪಲಿಯು ನೀರು ಬಸಿದು ಹೋಗುವ ಫಲವತ್ತಾದ ಗೋಡು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಸುಣ್ಣ ಭರಿತ ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕೂಡ ಇದನ್ನು ಬೆಳೆಸಬಹುದು. ತೇವಾಂಶ ಇರುವ ಬೆಚ್ಚನೆಯ ಹವಾಮಾನ ಮತ್ತು ಸಮುದ್ರ ಮಟ್ಟದಿಂದ 100 ರಿಂದ 1,000 ಮೀಟರ್ ಎತ್ತರದ ಪ್ರದೇಶ ಈ ಬೆಳೆಗೆ ಸೂಕ್ತ. ಈ ಬೆಳೆಯನ್ನು ಹೆಚ್ಚಿನ ತೇವಾಂಶ ಇರುವ ಮತ್ತು ಜಾಸ್ತಿ ಮಳೆ ಬೀಳುವ ಪ್ರದೇಶದಲ್ಲಿ ಕೂಡ ಬೆಳೆಸಬಹುದು. ಶೇಕಡ 20-25% ನೆರಳು ಇರುವ, ಅಂದರೆ ತೆಂಗಿನ ಮತ್ತು ಅಡಿಕೆ ತೋಟದ ಮಧ್ಯದಲ್ಲಿ ಕೂಡ ಇದು ಚೆನ್ನಾಗಿ ಬೆಳೆಯುತ್ತದೆ. ಹಿಪ್ಪಲಿಯನ್ನು ಮಳೆಗಾಲದ ಪ್ರಾರಂಭದಲ್ಲಿ ಬೀಜ, ಬಳ್ಳಿಯ ತುಂಡುಗಳು ಅಥವಾ ಬಲಿತ ಕೊಂಬೆಗಳ ಸಹಾಯದಿಂದ ಅಭಿವೃದ್ಧಿಪಡಿಸಬಹುದು. 3-5 ಗೆಣ್ಣುಗಳುಳ್ಳ ಕಾಂಡದ ತುಂಡುಗಳು ಸಸ್ಯಾಭಿವೃದ್ಧಿಗೆ ಉತ್ತಮ. ಬಳ್ಳಿಯ ತುಂಡುಗಳನ್ನು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರದ ಮಿಶ್ರಣದಲ್ಲಿ ತುಂಬಿದ ಪಾಲಿಥಿನ್ ಚೀಲದಲ್ಲಿ ನಾಟಿ ಮಾಡಿದಲ್ಲಿ ಅವು ಚೆನ್ನಾಗಿ ಬೇರು ಬಿಟ್ಟು ಬೆಳೆಯುತ್ತವೆ. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಸಸಿಮಡಿಗಳಲ್ಲಿ ನಾಟಿ ಮಾಡಲಾದ ಬಳ್ಳಿಯ ತುಂಡುಗಳು ಬೇರು ಬೆಳವಣಿಗೆ ಹೊಂದಿ ಮೇ ತಿಂಗಳಲ್ಲಿ ಭೂಮಿಯಲ್ಲಿ ನಾಟಿ ಮಾಡಲು ಸಿದ್ಧವಾಗ್ತವೆ. ನಾಟಿ ಮಾಡಬೇಕಾಗಿರುವ ಭೂಮಿಯನ್ನು 2-3 ಬಾರಿ ಉಳುಮೆ ಮಾಡುವಾಗ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರದೊಂದಿಗೆ ಮಿಶ್ರ ಮಾಡಬೇಕು. ಹಿಪ್ಪಲಿ ಬೆಳೆಯನ್ನು ಅಂತರ ಬೆಳೆಯಾಗಿ ಅಡಿಕೆ, ತೆಂಗಿನ ತೋಟದಲ್ಲಿ ಬೆಳೆಯಬಹುದು. ಈ ಬೆಳೆಯನ್ನು ನೆರಳಿಲ್ಲದ ಪ್ರದೇಶದಲ್ಲಿ ಬೆಳೆದರೆ ವಾರಕ್ಕೊಮ್ಮೆ ನೀರು ಕೊಡಬೇಕು. ನೆರಳು ಇರುವ ಪ್ರದೇಶದಲ್ಲಿ 15 ದಿನಗಳಿಗೊಮ್ಮೆ ನೀರು ಕೊಟ್ಟರೆ ಸಾಕು. ಬೇಸಿಗೆಯ ಸಮಯದಲ್ಲಿ ತೇವಾಂಶ ಆವಿಯಾಗದಂತೆ ತಡೆಯಲು ಒಣಗಿದ ಎಲೆಗಳನ್ನು ಹರಡುವುದು ಸೂಕ್ತ. ಇದಕ್ಕೆ ಮುಖ್ಯವಾಗಿ ಹೇನು ಕೀಟದ ಬಾಧೆ ಕಂಡುಬರುತ್ತದೆ. ಹಾಗೆಯೇ ಎಲೆ ಮತ್ತು ಬಳ್ಳಿ ಕೊಳೆಯುವಿಕೆ, ಹಳದಿ ಎಲೆ ರೋಗಗಳು ಕೂಡ ಕಂಡುಬರುತ್ತವೆ. ಕೀಟ ಮತ್ತು ರೋಗ ನಿರ್ವಹಣೆ ಮಾಡಲು 5-10 ಮಿಲಿಲೀಟರ್ ಬೇವಿನ ಎಣ್ಣೆಯನ್ನು 1 ಲೀಟರ್ ನೀರಿನಲ್ಲಿ ಬೆಳೆಸಿ 15 ದಿನಕ್ಕೊಮ್ಮೆ ಸಿಂಪಡಿಸುವುದು ಒಳ್ಳೆಯದು. ಹಿಪ್ಪಲಿ ನಾಟಿ ಮಾಡಿದ 6 ತಿಂಗಳಲ್ಲಿ ಕೊಯ್ಲಿಗೆ ಬರುತ್ತದೆ. ಕಾಯಿ ಗೊಂಚಲುಗಳು ಬಳ್ಳಿಯಲ್ಲಿ ರೂಪುಗೊಂಡು 2 ತಿಂಗಳ ನಂತರ ಪಕ್ವಗೊಂಡು ಕೊಯ್ಲಿಗೆ ಸಿದ್ಧವಾಗ್ತವೆ. ಅವು ಕಪ್ಪು ಮಿಶ್ರಿತ ಹಸಿರು ಬಣ್ಣವನ್ನು ಹೊಂದಿದ್ದು ಹೆಚ್ಚು ಖಾರವನ್ನು ಹೊಂದಿರುವಾಗ ಕೊಯ್ಲು ಮಾಡಬೇಕು. ಈ ಹಂತದಲ್ಲಿ ಕೊಯ್ಲು ಮಾಡದಿದ್ದರೆ ಖಾರದ ಪ್ರಮಾಣ ಕಡಿಮೆಯಾಗ್ತದೆ. ಕೊಯ್ಲು ಮಾಡಿದ ಕಾಯಿಗೊಂಚಲುಗಳನ್ನು 4-5 ದಿನಗಳ ಕಾಲ ಬಿಸಿಲಿನಲ್ಲಿ ಚೆನ್ನಾಗಿ

0: ಒಣಗಿಸಬೇಕು. ಹಸಿ ಕಾಯಿ ಗೊಂಚಲುಗಳು ಒಣಗುವ ಪ್ರಮಾಣ 10-15 ಇರ್ತದೆ. ಒಣಗಿದ ಕಾಯಿಗಳನ್ನು ನಂತರ ತೇವಾಂಶರಹಿತ ಡಬ್ಬಿಗಳಲ್ಲಿ ಶೇಖರಿಸಿ ಇಡಬೇಕು. ಬೆಳೆಯ ಮೊದಲ 2 ವರ್ಷದಲ್ಲಿ ಒಣಗಿದ ಕಾಯಿಗಳ ಇಳುವರಿ ಎಕರೆಗೆ ಸುಮಾರು 160 ಕಿಲೋಗ್ರಾಂನಷ್ಟು ಇರ್ತದೆ. 3ನೇ ವರ್ಷದಿಂದ ಇಳುವರಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಆಗ್ತದೆ. ಈ ಗಿಡಗಳನ್ನು ಬುಡಸಮೇತ ಕಿತ್ತು 3 ವರ್ಷಗಳ ನಂತರ ನಾಟಿ ಮಾಡುವುದು ಸೂಕ್ತ. ಈ ಗಿಡದ ಮಾರುಕಟ್ಟೆಯ ಬಗ್ಗೆ ಹೇಳುವುದಿದ್ರೆ, ಇದನ್ನು ಆಯುಷ್ ಔಷಧಿ ತಯಾರಕರು, ಪೂರಕ ಆಹಾರ ತಯಾರಕರು, ರಫ್ತುದಾರರು ಹೆಚ್ಚಾಗಿ ತೆಗೆದುಕೊಳ್ಳುತ್ತಾರೆ. ಆಯುರ್ವೇದದಲ್ಲಿ ಹಿಪ್ಪಲಿ ಬೇರುಗಳನ್ನು ಜಠರ ಸಂಬಂಧಿ ರೋಗಗಳಲ್ಲಿ ರಕ್ತವರ್ಧಕ, ಜೀರ್ಣಕಾರಕ, ಶಕ್ತಿವರ್ಧಕ, ಹಾವು ಕಡಿತ, ಚೇಳು ಕಡಿತ ಮುಂತಾದ ಸಮಸ್ಯೆಗಳಿಗೆ ಗುಣಕಾರಕವಾಗಿ ಬಳಸಲಾಗ್ತದೆ. ಹಣ್ಣುಗಳನ್ನು ತಂಪು ಕಾರಕವಾಗಿ ಹೊಟ್ಟೆ ನೋವು ನಿವಾರಕ, ಕಫ, ಉಬ್ಬಸ, ದಮ್ಮು, ಜ್ವರ, ಮೂತ್ರರೋಗ, ಕಾಮಾಲೆ ಇವುಗಳ ಚಿಕಿತ್ಸೆಗೆ ಕೂಡ ಉಪಯೋಗಿಸಲಾಗ್ತದೆ.
1: ರೈತರಿಗೆ ಸಲಹೆ ಕೇಳಿದಿರಿ, ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ಸಾಧನಾ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವದತ್ ಯತ್ ಆಧುನಿಕೆ ವಿಶ್ವಸ್ಮಿನ್ ಸಾಮುದ್ರಿಕ ಶಕ್ತಿಃ ರಾಷ್ಟ್ರಸ್ಯ ಸಾಮರಿಕ ಪ್ರಭಾವಸ್ಯ ಪ್ರಮುಖ ಆಧಾರ ಅಸ್ತಿ. ಕೋಲಕಾತಾಯಾಂ ಶ್ಯಾಮ ಪ್ರಸಾದ ಮುಖರ್ಜಿ ಜಲಪೋತ ಸ್ಥಾತ್ರೆ ತೇನ ಸ್ವದೇಶ ನಿರ್ಮಿತಃ ತ್ರಯಃ ನೌ ಸೈನಿಕ ಪೂತಃ ಐಎನ್ಎಸ್ ದುನಾಗಿರಿಃ, ಐಎನ್ಎಸ್ ಸಂಶೋಧಕಃ, ಐಎನ್ಎಸ್ ಅಗ್ರಯಶ್ಚ ಭಾರತೀಯ ನೌಸೇನಾಯೈ ಸಮರ್ಪಿತಃ.
3: ಐಎನ್ಎಸ್ ವಿಕ್ರಾಂತ್ ಸೇ ಲೇಕರ್ ಆಜ್ ತಕ್ ಕಿ ಯಾತ್ರಾ ಕೇವಲ ನಯೆ ಯುದ್ಧ ಪೋತೋ ಕಿ ಯಾತ್ರಾ ನಹೀ ಹೈ, ಯೇ ಭಾರತ್ ಕಿ ಬಢ್ತಿ ಆತ್ಮನಿರ್ಭರತಾ ಕಿ ಯಾತ್ರಾ ಭೀ ಹೈ. ಇನ್ಕಾ ನಿರ್ಮಾಣ ಭಾರತ್ ಮೇ ಹುವಾ ಹೈ, ಇನ್ಕಿ ಡಿಸೈನ್ ಭಾರತ್ ಮೇ ತಯಾರ್ ಹುಯಿ ಹೈ, ಇನ್ಕೆ ನಿರ್ಮಾಣ ಮೇ ಭಾರತೀಯ ಉದ್ಯೋಗೋ ಕಿ ಪ್ರತಿಭಾ ಲಗಿ ಹೈ, ಔರ್ ಯಹಿ ನಯೆ ಭಾರತ್ ಕಿ ಸಬ್ಸೆ ಬಡಿ ತಾಕತ್ ಹೈ.
2: ತೀನ ಉಕ್ತಂ ಯತ್ ಏತೇಷಾಂ ಪೂತಾನಾಂ ನಿರ್ಮಾಣೆ ದ್ವಿಶತಾಧಿಕಾಃ ಸೂಕ್ಷ್ಮ ಲಘು ಮಧ್ಯಮೋದ್ಯಮಾಃ ಯೋಗದಾನಂ ಅಕುರ್ವನ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಂಪ್ರತಿಕ ವರ್ಷಸ್ಯ ಅಂತಾರಾಷ್ಟ್ರೀಯ ಯೋಗ ದಿವಸಸ್ಯ ವೈಶ್ವಿಕ ಉತ್ಸವ ರೂಪೇಣ ಆಯೋಜನಾರ್ಥಂ ವಿಶ್ವಸ್ಯ ಜನಾನ್ ಪ್ರತಿ ಕೃತಜ್ಞತಾಂ ವ್ಯಕ್ತವಾನ್. ತೇನ ಉಕ್ತಂ ಯತ್ ಯೋಗಃ ವಿಭಿನ್ನೇಷು ದೇಶೇಷು ಸಮಾಜೇಷು ಚ ಸ್ಥಿತಾನ್ ಜನಾನ್ ಸ್ವಾಸ್ಥ್ಯ ಕಲ್ಯಾಣಯೋಃ ಸಮಾನ ಲಕ್ಷ್ಯೇ ಸಂಯೋಜಯತಿ. ಪ್ರಧಾನಮಂತ್ರಿ ಏತತ್ ವಿಶ್ವಸ್ಯ ಕೃತೆ ಪ್ರೇರಣಾದಾಯಕಂ ಅಸ್ತಿ ಇತಿ ಅವದತ್. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಕುನೋ ರಾಷ್ಟ್ರೀಯ ಉದ್ಯಾನಸ್ಯ ಭ್ರಮಣಂ ಕರಿಷ್ಯತಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮುಃ ಮಧ್ಯಪ್ರದೇಶಸ್ಯ ಕುನೋ ನ್ಯಾಷನಲ್ ಪಾರ್ಕ್ ಇತ್ಯಸ್ಯ ರಾಷ್ಟ್ರೀಯ ಉದ್ಯಾನಸ್ಯ ಭ್ರಮಣಂ ಕರಿಷ್ಯತಿ. ಸಾ ಪ್ರೊಜೆಕ್ಟ್ ಚೀತಾ ಇತಿ ಯೋಜನಾಯಾಃ ಪ್ರಗತಿಃ ಸಮೀಕ್ಷಾಂ ಕರಿಷ್ಯತಿ. ತಥಾ ಚ ವ್ಯಾಘ್ರಪಾಲಕೈಃ ವನ ಕರ್ಮಚಾರಿಭಿಃ ಸ್ಥಾನೀಯ ಜನೈಶ್ಚ ಸಹ ಸಂವಾದಂ ಕರಿಷ್ಯತಿ. ಅಧಿಕಾರಿಣಾಂ ಅನುಸಾರೇಣ ಭಾರತೆ ಸಂಪ್ರತಿ 500+ ವ್ಯಾಘ್ರಾಃ ಸಂತಿ. ತೇಷು ಅಧಿಕಾಂಶತಃ ಕುನೋ ರಾಷ್ಟ್ರೀಯ ಉದ್ಯಾನೆ ವಸಂತಿ. ಭಾರತಂ ಅದ್ಯಾರಭ್ಯ ನವದಿಲ್ಯಾಂ ಬ್ರಿಕ್ಸ್ ರಾಷ್ಟ್ರಾಣಾಂ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತೃಣಾಂ ದ್ವಿದಿವಸೀಯ ಸಮ್ಮೇಳನಸ್ಯ ಆಯೋಜನಂ ಕರೋತಿ. ಅಸ್ಯ ಅಧ್ಯಕ್ಷತಾಂ ಅಜೀತ್ ಡೋಭಾಲಃ ಕರಿಷ್ಯತಿ. ನೀಟ್ ಯುಜಿ 26,000 ಪುನರ್ ಪರೀಕ್ಷಾ ಸುದೃಢ ಸುರಕ್ಷಾ ವ್ಯವಸ್ಥಾಯಾಂ ಸುಸಂಪನ್ನ. ರಾಷ್ಟ್ರೀಯ ಪರೀಕ್ಷಾ ಅಭಿಕರಣಸ್ಯ ಅನುಸಾರೇಣ ದೇಶೇ ವಿದೇಶೇ ಚ ಸ್ಥಿತೇಷು 40,000+ ಪರೀಕ್ಷಾ ಕೇಂದ್ರೇಷು ಲಕ್ಷಶಃ ಅಭ್ಯರ್ಥಿನಃ ಸಹಭಾಗಿನಃ ಅಭವನ್. ದಿವ್ಯಾಂಗ ಅಭ್ಯರ್ಥಿಭಿಃ ಸಹ ಸರ್ವೇಷಾಂ ಪರೀಕ್ಷಾರ್ಥಿನಾಂ ಸುವಿಧಾರ್ಥಾಃ ವಿಶೇಷ ವ್ಯವಸ್ಥಾಃ ಅಪಿ ಕೃತಾಃ. ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಇತ್ಯನೇನ ದ್ವಾದಶ ಶ್ರೇಣ್ಯಾಃ ಉತ್ತರ ಪುಸ್ತಿಕಾ ಸತ್ಯಾಪನಸ್ಯ ಪುನರ್ಮೂಲ್ಯಾಂಕನಸ್ಯ ಚ ಪರಿಣಾಮಃ ಕ್ರಮಶಃ ಪ್ರಕಾಶಿತಾಃ. ಮಂಡಲೇನ ಪ್ರಾಪ್ತೇಷು ಉಕ್ತಂ ಯತ್ ಪ್ರಾಪ್ತೇಷು ಆವೇದನಪತ್ರೇಷು 87%+ ಪ್ರತಿಶತಂ ಪರಿಣಾಮಃ ಘೋಷಿತಾಃ ಸಂತಿ. ಅವಶಿಷ್ಟ ಪರಿಣಾಮಃ ಅಪಿ ಶೀಘ್ರಮೇವ ಚರಣಬದ್ಧರೀತ್ಯಾ ಪ್ರಕಾಶ್ಯಂತೆ. ಛಾತ್ರಾಃ ಸ್ವ ಆವೇದನಸ್ಯ ಸ್ಥಿತಿಂ

ಆಕಾಶವಾಣಿ ಮಂಗಳೂರು. ಸಮಯ 7:02 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುವಿರಿ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಕನ್ನಡ ಹೊನ್ನುಡಿ ದೇವಿಯನ್ನು ನಾ ಪೂಜಿಸುವೆ, ಆರಾಧಿಸುವೆ.
0: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ

ಕೇಳುಗರೆ, ಈ ಮಧ್ಯಾಹ್ನ 12:05 ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ಸಂಯೋಜನೆ ಮಂಜುಳಾ ಪುರಾಣಿಕ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ, ನ್ಯಾಯಮೂರ್ತಿ ಆರ್ ನಟರಾಜ್. ಈಗ ವಾರ್ತೆಗಳ ವಿವರ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ತೀರ್ಥಗ್ರಾಮದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿ ಮೈಸೂರಿನ ಸಹಜ ಸಮೃದ್ಧ ಸಂಸ್ಥೆ ಸಹಯೋಗದಲ್ಲಿ ಹುಬ್ಬಳ್ಳಿಯ ಅರ್ಬನ್ ಓಯಾಸಿಸ್ ಮಾಲ್ನಲ್ಲಿ ಆಯೋಜಿಸಿದ್ದ ಹುಬ್ಬಳ್ಳಿ ಹಲಸು ಮೇಳ ದಾಖಲೆಯ 5 ಲಕ್ಷ ರೂಪಾಯಿ ವಹಿವಾಟು 3 ದಿನಗಳಲ್ಲಿ ದಾಖಲಿಸಿದೆ. 4,000ಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದಾರೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಪುರಸ್ಕೃತ ಪ್ರಧಾನಮಂತ್ರಿಗಳ ಕಿರು ಆಹಾರ ಉದ್ಯಮಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ರೈತರಿಂದ ರೈತರಿಗಾಗಿ ಕೃಷಿಕ ಮಹಿಳೆಯರು ತಮ್ಮ ಸಾರಥ್ಯದ ಉತ್ಪಾದಕರ ಕಂಪನಿಗಳಲ್ಲಿ ತಯಾರಿಸಿದ ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ರಾಜ್ಯದ ವಿವಿಧ ಭಾಗಗಳ ವಿಶಿಷ್ಟ ರುಚಿ ಹಾಗೂ ಬಣ್ಣಗಳ ಹಲಸು ತಳಿಗಳ 20ಕ್ಕೂ ಹೆಚ್ಚು ಬೆಳೆಗಾರರು ತಂದಿದ್ದ ಎಲ್ಲ ಹಲಸಿನ ಸಸಿಗಳು ಹುಬ್ಬಳ್ಳಿ ಹಲಸು ಮೇಳದಲ್ಲಿ ಮಾರಾಟವಾಗಿತ್ತು. ವಿಶೇಷ: ಸಿರಿಧಾನ್ಯಗಳ ಖಾದ್ಯ ತಿನಿಸುಗಳು, ದೇಸಿ ತರಕಾರಿ, ಹಣ್ಣು ಮತ್ತು ಜವಾರಿ ಕಾಳುಗಳ ಬೀಜ ಜಾತ್ರೆ ಗಮನ ಸೆಳೆಯಿತು. ಹಲಸು ಮತ್ತು ಮಾವಿನ ಅಡುಗೆ ಸ್ಪರ್ಧೆಯಲ್ಲಿ ಧಾರವಾಡ ಹಾಗೂ ಗದಗ ಜಿಲ್ಲೆಗಳ ಮಹಿಳೆಯರು ಭಾಗವಹಿಸಿದ್ದರು. ಹುಬ್ಬಳ್ಳಿಯ ಶೀಲಾ ಶ್ರೀಕಾಂತ್ ಮೊದಲ ಬಹುಮಾನ ಪಡೆದರು. ಹಲಸಿನ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಿಹು ಪ್ರದೀಪ್ ಕಬಾಡೆ ಪ್ರಥಮ ಸ್ಥಾನ ಗಳಿಸಿದರು. ಹುಬ್ಬಳ್ಳಿ ಹಲಸಿನ ಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಸಹಜ ಸಮೃದ್ಧದ ವಿಶ್ವಸ್ಥ ಮಲ್ಲಿಕಾರ್ಜುನ್ ಹೊಸಪಾಳ್ಯ.
2: 3 ದಿವಸಗಳ ಕಾಲ ಸಾವಿರಾರು ಹಲಸಿನ ಹಣ್ಣುಗಳು ಮಾರಾಟ ಆಗಿದ್ದಾವೆ. ಇಲ್ಲಿ ಬೇರೆ ಬೇರೆ ತಳಿ, ಬೇರೆ ಬೇರೆ ಗಾತ್ರದ ಹಲಸಿನ ಹಣ್ಣುಗಳು, ಹಲಸಿನ ಮೌಲ್ಯವರ್ಧಿತ ಉತ್ಪನ್ನಗಳು, ಹಪ್ಪಳ, ಚಿಪ್ಸ್ ಮತ್ತೆ ಅಡುಗೆಗಳು, ಹಲಸಿನ ಪಾಯಸ, ಹಲಸಿನ ಬೋಂಡ, ಬಜ್ಜಿ, ಬೇರೆ ಬೇರೆ ಪದಾರ್ಥಗಳನ್ನ ಗ್ರಾಹಕರು ಸವಿದಿದ್ದಾರೆ. ಹಲಸಿನ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಹೆಣ್ಮಕ್ಳು ಹಾಗೆ ಗಂಡ್ಮಕ್ಳು ಖುಷಿಯಿಂದ ಭಾಗವಹಿಸಿದ್ರು. 3ನೇ ದಿವಸ ಮಕ್ಕಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರತಿಭೆಯನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಅಡುಗೆ ಸ್ಪರ್ಧೆಯಲ್ಲಿ ವಿಶೇಷವಾದ ತಿನಿಸುಗಳನ್ನ ಹೆಣ್ಮಕ್ಳು ಮಾಡ್ಕೊಂಡ್ ಬಂದಿದ್ರು. ಆ ಒಂದೊಂದು ತಿನಿಸು ಕೂಡ ಮುಂದಿನ ದಿನಗಳಲ್ಲಿ ಒಂದೊಂದು ಉದ್ಯಮಿಯಾಗಿ ಬೆಳೆಯುವಷ್ಟು ಅವುಗಳಲ್ಲಿ ವಿಶೇಷ ಇತ್ತು. 3-4 ಸಾವಿರದಷ್ಟು ಜನ ಇಲ್ಲಿಗೆ ಭೇಟಿ ಕೊಟ್ಟಿರಬಹುದು. 3 ದಿವಸದಲ್ಲಿ 4-5 ಲಕ್ಷ ರೂಪಾಯಿ ಮಳಿಗೆಗಳಿಗೆ ವ್ಯಾಪಾರ ಆಗಿದೆ. ಇದೊಂದು ಯಶಸ್ವಿ ಮೇಳ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ್ದ ಹೊರನಾಡ ಕನ್ನಡಿಗರ ಕನ್ನಡ ಸಂಘಗಳ 10ನೇ ಮಹಾಮೇಳ ವಾರದ ಮಲ್ಲಪ್ಪನವರ ಮೊಮ್ಮಗಳು ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪುರಸ್ಕಾರ ಸ್ಥಾಪಿಸಬೇಕು ಎಂಬ ಒತ್ತಾಸೆಯೊಂದಿಗೆ ಸಂಪನ್ನಗೊಂಡಿತು. ತಮಿಳುನಾಡು, ಆಂಧ್ರಪ್ರದೇಶ, ಕೇರಳ, ಗೋವಾ, ಮಧ್ಯಪ್ರದೇಶ, ಹೊಸದಿಲ್ಲಿ, ಗುಜರಾತ್, ಕರ್ನಾಟಕ, ಮಹಾರಾಷ್ಟ ಹಾಗೂ ಸೋಲಾಪುರ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ

0: ಕರ್ನಾಟಕ ವಿದ್ಯಾವರ್ಧಕ ಸಂಘದ ಕಾರ್ಯಾಧ್ಯಕ್ಷ ಬಸವಪ್ರಭು ಹೊಸಕೇರಿ ಅವರು ಮಹಾಮೇಳದಲ್ಲಿ ಕೈಗೊಳ್ಳಲಾದ ನಿರ್ಣಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: 10ನೇ ಮಹಾಮೇಳದ ಗೊತ್ತುವಳಿಗಳು. ಹೊರನಾಡಿನಲ್ಲಿರುವ ಕನ್ನಡ ಶಾಲೆಗಳಿಗೆ ಪುಸ್ತಕ ಮತ್ತು ಪರಿಕರಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲೇ ಪೂರೈಸಲು ಆಯಾ ಸರ್ಕಾರಗಳಿಗೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡು ಎಂಬ ತಪ್ಪು ವ್ಯಾಖ್ಯಾನದಿಂದ ಹೊರನಾಡಿನಲ್ಲಿ ಅಧ್ಯಯನ ಮಾಡುತ್ತಿರುವ ಮಕ್ಕಳು ಅವಕಾಶ ವಂಚಿತರಾಗುವುದನ್ನು ತಪ್ಪಿಸಲು ವ್ಯಾಖ್ಯಾನವನ್ನು ತಿದ್ದುಪಡಿ ಮಾಡುವುದು. ಕರ್ನಾಟಕದ ಅಕಾಡೆಮಿ ಪುರಸ್ಕಾರ ಪ್ರಶಸ್ತಿಗಳಲ್ಲಿ ಸದಸ್ಯತ್ವ ನೀಡುವಲ್ಲಿ ಹೊರನಾಡು ಕನ್ನಡಿಗರನ್ನು ಪರಿಗಣಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಹೊರನಾಡಿನ ಕನ್ನಡ ಮಕ್ಕಳಿಗೆ ರಾಜ್ಯದಲ್ಲಿ ಅಧ್ಯಯನ ಉದ್ಯೋಗಗಳಲ್ಲಿ ಹೆಚ್ಚಿನ ಅವಕಾಶ ಲಭ್ಯವಾಗುವಂತೆ ನೀತಿಯನ್ನು ವಿಸ್ತರಿಸಲು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ. ಕನ್ನಡ ಮರಾಠಿ ಭಾಷೆಯ ಸಂಸ್ಕೃತಿಯ ಸಂವರ್ಧನೆಗೆ ಶ್ರಮಿಸಿದ ವ್ಯಕ್ತಿ ಸಂಘಟನೆಗಳಿಗೆ ಪ್ರತಿ ವರ್ಷ ಜಯದೇವಿ ತಾಯಿ ಲಿಗಾಡೆ ಅವರ ಹೆಸರಿನಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಮಹಾಮೇಳ ಆಗ್ರಹಿಸುತ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11:00 ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ ಆಯೋಜಿತವಾಗಿದೆ. ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಸಾಹಿತ್ಯ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮ ಮುಖ್ಯಸ್ಥರಾದ ಸಮಾರೋಪ ನುಡಿಗಳನ್ನಾಡಲಿರುವ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿ ಹಾಗೂ ಆಕಾಶವಾಣಿ ಧಾರವಾಡ ಕೇಂದ್ರ ಈ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಬೆಳಗ್ಗೆ 11:00 ಆಕಾಶವಾಣಿ ಧಾರವಾಡ ಕೇಂದ್ರದ ಶಾಲ್ಮಲಾ ಸಭಾಂಗಣದಲ್ಲಿ ಸಾಹಿತ್ಯಾಂತರಂಗ ಅನ್ನುವ ವಿಚಾರ ಸಂಕಿರಣ ಏರ್ಪಾಡಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಣ್ಣ ಕಥೆ, ಕಾದಂಬರಿ, ಕಾವ್ಯ ಮತ್ತು ವಿಮರ್ಶೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳನ್ನು ಕುರಿತು ಡಾ ರಾಘವೇಂದ್ರ ಪಾಟೀಲ್, ಪ್ರೊಫೆಸರ್ ಮಲ್ಲಿಕಾರ್ಜುನ ಹಿರೇಮಠ, ಡಾ ವಿನಿಯಾ ವಕ್ಕುಂದ ಹಾಗೂ ಡಾ ರಂಗನಾಥ ಕಂಠನಕುಂಟಿ ಅವರು ತಮ್ಮ ಆಲೋಚನಾಪರ ವಿಷಯಗಳನ್ನು ಮಂಡಿಸಲಿದ್ದಾರೆ. ಈ ಸಾಹಿತ್ಯ ರೂಪಗಳು ಅಂದರೆ ಏನು, ಇವುಗಳನ್ನು ಬರೆಯುವ ಹಿಂದಿನ ಒತ್ತಡಗಳೇನು, ಪ್ರೇರಣೆಗಳೇನು, ಕಾರಣಗಳೇನು, ಅಭಿವ್ಯಕ್ತಿಯ ವಸ್ತು ಹೇಗೆ, ಆ ವಸ್ತುವನ್ನು ನಿರ್ವಹಿಸುವ ತಂತ್ರ ಹೇಗೆ, ಭಾಷೆ ಹೇಗೆ, ಮತ್ತು ಈ ಒಟ್ಟಾರೆ ಸಾಹಿತ್ಯದಿಂದ ಆಗುವ ಪ್ರಯೋಜನ ಏನು, ಸಮಾಜ ಅದನ್ನು ಹೇಗೆ ಸ್ವೀಕರಿಸಬೇಕು, ಅವುಗಳ ಪರಿಣಾಮ ಏನು, ಹೀಗೆ ಈ ನಾಲ್ಕು ಸಾಹಿತ್ಯ ಪ್ರಕಾರಗಳ ಅಂತರಂಗ ಬಹಿರಂಗಗಳನ್ನು ಕುರಿತು ಈ ವಿದ್ವಾಂಸರು ತಮ್ಮ ವಿಚಾರಗಳನ್ನು ಮಂಡಿಸುತ್ತಾರೆ. ಈ ವಿಚಾರ ಮಂಡನೆಯ ನಂತರ ಆಹ್ವಾನಿತ ಶ್ರೋತೃಗಳ ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ನಡೀತಾ ಇದೆ. ತಮ್ಮೆಲ್ಲರಿಗೂ ಪ್ರೀತಿಯಿಂದ ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ನಮಸ್ಕಾರ.
0: ವ್ಯಾಜ್ಯ ತೀರ್ಮಾನದಲ್ಲಿ ಮಧ್ಯಸ್ಥಿಕೆ ಈಗ ಕೇವಲ ಒಂದು ಆಯ್ಕೆಯಾಗಿ ಉಳಿದಿಲ್ಲ, ಅದೊಂದು ಶಾಸನಬದ್ಧ ಆದೇಶವಾಗಿದೆ. ಪ್ರಕರಣಗಳನ್ನು ಮಧ್ಯಸ್ಥಿಕೆಗೆ ಒಪ್ಪಿಸುವ ಮೂಲಕ ನ್ಯಾಯಾಲಯದ ಹೊರೆಯನ್ನು ಗಣನೀಯವಾಗಿ ತಗ್ಗಿಸಬಹುದು ಎಂದು ರಾಜ್ಯ ಹೈಕೋರ್ಟ್ ಹಾಗೂ ಬಳ್ಳಾರಿ ಜಿಲ್ಲೆ ಆಡಳಿತಾತ್ಮಕ ನ್ಯಾಯಮೂರ್ತಿ ಆರ್ ನಟರಾಜ್ ತಿಳಿಸಿದ್ದಾರೆ. ಬಳ್ಳಾರಿಯಲ್ಲಿ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬಳ್ಳಾರಿ, ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಗಳ ನ್ಯಾಯಾಧೀಶರಿಗೆ ಮಧ್ಯಸ್ಥಿಕೆ ಕುರಿತ ಪುನಶ್ಚೇತನ ತರಬೇತಿ ಕಾರ್ಯಾಗಾರವನ್ನು ಆನ್ಲೈನ್ ವೇದಿಕೆಯಲ್ಲಿ ಉದ್ಘಾಟಿಸಿ ಅವರು ಮಾತನಾಡಿದರು. ಮಧ್ಯಸ್ಥಿಕೆಯನ್ನು ಕಾನೂನುಬದ್ಧಗೊಳಿಸಲಾಗಿದೆ. ಕಕ್ಷಿದಾರರ ನಡುವೆ ಸಂಧಾನ ಮೂಡಿಸುವಲ್ಲಿ ನ್ಯಾಯಾಧೀಶರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಎಂದರು. ನಿಮ್ಮೊಳಗಿನ ಅರಣ್ಯ ಧ್ಯೇಯದೊಂದಿಗೆ ಇಂದು ವಿಶ್ವ ಮಳೆಕಾಡು ದಿನಾಚರಣೆ. ಭೂಗ್ರಹದ ಹವಾಮಾನವನ್ನು ಸ್ಥಿರಗೊಳಿಸುವಲ್ಲಿ, ಶ್ರೀಮಂತ ಜೀವ ವೈವಿಧ್ಯತೆಯನ್ನು ಪೋಷಿಸುವಲ್ಲಿ ಹಾಗೂ ಸ್ಥಳೀಯ ಸಮುದಾಯಗಳನ್ನು ಸುಸ್ಥಿರಗೊಳಿಸುವಲ್ಲಿ ಮಳೆಕಾಡುಗಳ ನಿರ್ಣಾಯಕ ಪಾತ್ರದ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಜೀವಂತ ಔಷಧಾಲಯಗಳು ಎಂದೇ ಪರಿಗಣಿತವಾದ ಮಳೆಕಾಡುಗಳು ಗಣನೀಯ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಂಡು ಜಾಗತಿಕ ಮಳೆ ಮಾದರಿಗಳನ್ನು

0: ನಿಯಂತ್ರಿಸುತ್ತವೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕಿನ ಗ್ರಾಮೀಣ ಭಾಗದ 41 ವರ್ಷದ ಕೃಷಿ ಕೂಲಿ ಕಾರ್ಮಿಕರೋರ್ವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು ಹಂದಿ ಜ್ವರ ದೃಢಪಟ್ಟಿದ್ದಾಗಿ ಯಲ್ಲಾಪುರ ತಾಲೂಕು ವೈದ್ಯಾಧಿಕಾರಿ ಡಾ ನರೇಂದ್ರ ಪವಾರ್ ತಿಳಿಸಿದ್ದಾರೆ. ವ್ಯಕ್ತಿಯ ಕುಟುಂಬಸ್ಥರನ್ನು ಚಿಕಿತ್ಸೆಗೆ ಒಳಪಡಿಸಲಾಗಿದ್ದು ಮುಂಜಾಗ್ರತೆ ವಹಿಸಲು ಸೂಚಿಸಲಾಗಿದೆ ಎಂದು ಜಿಲ್ಲಾ ಸಾಂಕ್ರಾಮಿಕ ರೋಗಗಳ ಸರ್ವೇಕ್ಷಣಾಧಿಕಾರಿ ಡಾ ರಮೇಶ್ ರಾವ್ ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಈಜುಪಟುಗಳ ತಂಡ ಅಹಮದಾಬಾದ್ನಲ್ಲಿ ನಿನ್ನೆ ಮುಕ್ತಾಯಗೊಂಡ 79ನೇ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ಸಮಗ್ರ ವೀರಾಗ್ರಣಿ ಪ್ರಶಸ್ತಿಗೆ ಭಾಜನವಾಗಿದ್ದಾರೆ. 33 ವರ್ಷಗಳ ಪ್ರಾಬಲ್ಯ ಮೆರೆದಿದ್ದಾರೆ. 6 ದಿನಗಳ ಈಜುಕೂಟದಲ್ಲಿ ಕರ್ನಾಟಕ ಒಟ್ಟು 19 ಚಿನ್ನ, 16 ಬೆಳ್ಳಿ, 11 ಕಂಚಿನ ಪದಕಗಳ ಸಹಿತ ಒಟ್ಟು 47 ಪದಕಗಳನ್ನು ಜಯಿಸಿದೆ. ಪುರುಷ ಹಾಗೂ ಮಹಿಳಾ ಈಜು ಸ್ಪರ್ಧೆಗಳಲ್ಲಿ ಒಟ್ಟು 170 ಅಂಕ ಗಳಿಸಿದ ಕರ್ನಾಟಕ ತಂಡ ಸಮಗ್ರ ಪ್ರಶಸ್ತಿ ಜಯಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಜಿಲ್ಲೆ ಕುಂದಗೋಳದ ದೇವಧಾನ್ಯ ರೈತ ಉತ್ಪಾದಕರ ಕಂಪನಿಯ ಹುಬ್ಬಳ್ಳಿ ಹಲಸು ಮೇಳ ಯಶಸ್ವಿ. ಹೊರನಾಡ ಕನ್ನಡಿಗರ ಸಂಘಗಳ 10ನೇ ಮಹಾಮೇಳ ಸೋಲಾಪುರದಲ್ಲಿ ಸಂಪನ್ನ. ಕೇಂದ್ರ ಸಾಹಿತ್ಯ ಅಕಾಡೆಮಿಯಿಂದ ಇಂದು ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಾಹಿತ್ಯಾಂತರಂಗ ಕಾರ್ಯಕ್ರಮ. ಮಧ್ಯಸ್ಥಿಕೆ ಕೇವಲ ಆಯ್ಕೆಯಲ್ಲ, ಶಾಸನಬದ್ಧ ಆದೇಶ. ನ್ಯಾಯಮೂರ್ತಿ ಆರ್ ನಟರಾಜ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಮಂಗಳೂರು. ಭಾವಗೀತೆಗಳು. ಮೊದಲಿಗೆ ಬಿಆರ್ ಛಾಯಾ ಹಾಡಿರುವ ಅಂಬಿಕಾತನಯ ದತ್ತ ಅವರ ರಚನೆ ಮಳೆ ಬರುವ ಕಾಲಕ್ಕ ಒಳಗ್ಯಾಕೆ ಕುಂತೇವೋ.

ಎಲ್ಲಿ ಹುಟ್ಟಿತೋ ಎಲ್ಲಿ ಮುಟ್ಟಿತೋ ಈ ಅನಂತ ದಾರಿ. ಮಡಿಕೇರಿ ನಾಗೇಂದ್ರ ಹಾಡಿರುವ ಬಿ ಎ ಸನದಿ ಅವರ ರಚನೆ.

0: ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. June 27 ಎಕ್ಸ್ಟೆಂಡ್ ಆಗಿದೆ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್. ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
3: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ದಿನಾಂಕ 24 ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23 ಮಂಗಳವಾರ ಬೆಳಗ್ಗೆ 11:30 12:30 ಕೇಳುಗರೆ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 2222611. ನಮ್ಮ STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜೂನ್ 23 ಮಂಗಳವಾರ ಬೆಳಗ್ಗೆ 11:30 12:30

ಕೇಳುಗರೆ, ಇಂದು ಬೆಳಗ್ಗೆ 11 ಗಂಟೆಗೆ ವನಿತಾ ವಾಣಿ ಕಾರ್ಯಕ್ರಮದಲ್ಲಿ ಜಯಂತಿ ಹೊಳ್ಳ ಅವರಿಂದ ಭಾಷಣ, ಭಜನೆಯ ಮಹತ್ವ ಪ್ರಸಾರವಾಗಲಿದೆ. ಬಳಿಕ ಜನಪದ ಗೀತೆಯನ್ನು ಕೇಳುವಿರಿ.

0: ಆಕಾಶವಾಣಿ ಮಂಗಳೂರು. ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳುವಿರಿ.
1: ಪಿಯುಸಿ ಆದ್ಮೇಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
2: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
1: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ, UGC ರೆಕಗ್ನೈಸ್ಡ್, ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
3: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, BCom, BA, BCA, BBA ಮತ್ತು ಇನ್ನಷ್ಟು.
1: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್.

0: ಕ್ಲಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ಗೆ ಸ್ಟ್ರಾಂಗ್ ಫೌಂಡೇಶನ್.
1: ರೂರಲ್ ರೂಟ್ಸ್ ಗ್ಲೋಬಲ್ ಹೈಟ್ಸ್,
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನ ರಾಜೇಂದ್ರ. ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಇಂದು ಮಧ್ಯಪ್ರದೇಶದ ಶಿಯೋಪುರ್ ಜಿಲ್ಲೆಯ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಭೇಟಿ ನೀಡಲಿದ್ದಾರೆ. ಸೀತಾ ಮಿತ್ರರು, ಚಿರತೆ ಟ್ರ್ಯಾಕರ್ಗಳು, ಸ್ಥಳೀಯ ಅರಣ್ಯ ಸಿಬ್ಬಂದಿ ಮತ್ತು ಪ್ರವಾಸಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುವ ಸಹರಿಯ ಬುಡಕಟ್ಟಿನ ಸದಸ್ಯರೊಂದಿಗೆ ಅವರು ಸಂವಹನ ನಡೆಸಲಿದ್ದಾರೆ. ಭೇಟಿಯ ನಂತರ ರಾಷ್ಟಪತಿಗಳು ಶಿಯೋಪುರದಿಂದ ಗ್ವಾಲಿಯರ್ಗೆ ತೆರಳಲಿದ್ದಾರೆ. ನಂತರ ಭಾರತೀಯ ವಾಯುಪಡೆಯ ವಿಶೇಷ ವಿಮಾನದಲ್ಲಿ ನವದೆಹಲಿಗೆ ಹಿಂದಿರುಗಲಿದ್ದಾರೆ. ನಿನ್ನೆ ಅವರು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿರುವ ರಾಣಿ ದುರ್ಗಾವತಿ ವಿಶ್ವವಿದ್ಯಾಲಯದ 36ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕಗಳನ್ನು ಪ್ರದಾನ ಮಾಡಿದರು. ಸಮಾರಂಭವನ್ನುದ್ದೇಶಿಸಿ ಮಾತನಾಡಿದ ಅವರು, 2047ರೊಳಗೆ ವಿಕಸಿತ ಭಾರತ ನಿರ್ಮಾಣದ ಗುರಿ ಸಾಧಿಸಬೇಕಾದರೆ ಅಭಿವೃದ್ಧಿಯ ಫಲಗಳು ಸಮಾಜದ ಪ್ರತಿಯೊಂದು ವರ್ಗ ಹಾಗೂ ಪ್ರತಿಯೊಬ್ಬ ವ್ಯಕ್ತಿಗೂ ತಲುಪಬೇಕು. ಶಿಕ್ಷಣವು ವ್ಯಕ್ತಿ ಹಾಗೂ ಸಮಾಜದ ಅಭಿವೃದ್ಧಿಗೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದ್ದು, ಆದಿವಾಸಿ ಸಮುದಾಯಗಳ ಶಿಕ್ಷಣ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ನಿರಂತರ ಪ್ರಯತ್ನಗಳು ನಡೆಯಬೇಕು ಎಂದು ಪ್ರತಿಪಾದಿಸಿದರು. ಭಾರತ ನವದೆಹಲಿಯಲ್ಲಿಂದು ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಈ ಸಭೆಯಲ್ಲಿ 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರು ಭಾಗವಹಿಸಲಿದ್ದಾರೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇಗಳು ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ವಿಷಯದ ಮೇಲೆ ಕೇಂದ್ರೀಕರಿಸಿದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಉದಯೋನ್ಮುಖ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಮೇಲೆ ಚರ್ಚೆಗಳು ಕೇಂದ್ರೀಕೃತವಾಗಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ತಮಿಳುನಾಡಿನ ತಿರುವಳ್ಳೂರು ಜಿಲ್ಲೆಯ ಪೆರಿಯಾಪಾಳಯಂನಲ್ಲಿರುವ ಸಮುದ್ರ ಆಹಾರ ರಫ್ತು ಕಂಪನಿಯಲ್ಲಿ ಸಂಭವಿಸಿದ ಅಮೋನಿಯಾ ಅನಿಲ ಸೋರಿಕೆಯಿಂದ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಕಾರ್ಮಿಕರು ಅಸ್ವಸ್ಥರಾಗಿದ್ದಾರೆ. ರಕ್ಷಣಾ ಮತ್ತು ವೈದ್ಯಕೀಯ ಕಾರ್ಯಾಚರಣೆಗಳು ಮುಂದುವರೆದಿರುವುದರಿಂದ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ವರದಿಗಳು ತಿಳಿಸಿವೆ. ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಹಾಗೂ ರಾಸಾಯನಿಕ, ಜೈವಿಕ ಮತ್ತು ಅಣು ಪ್ರತಿಕ್ರಿಯಾ ತಂಡಗಳು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ದು, ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳೊಂದಿಗೆ ಅನಿಲ ಸೋರಿಕೆಯನ್ನು ನಿಯಂತ್ರಣಕ್ಕೆ ತಂದಿವೆ. ತಮಿಳುನಾಡು ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿದ್ದು, 24 ಗಂಟೆಗಳೊಳಗೆ ವರದಿ ಸಲ್ಲಿಸಲು 3 ಸದಸ್ಯರ ಸಮಿತಿಯನ್ನು ರಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘಟನೆ ಕುರಿತು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸಾಂತ್ವನ ಹೇಳಿದ್ದು, ಚಿಕಿತ್ಸೆ ಪಡೆಯುತ್ತಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲೆಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು, ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿ

0: ಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ತಿಳಿಸಿದ್ದಾರೆ. ಲುಸರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವ್ಯಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿವೆ. ಮಾತುಕತೆ ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಇಂದಿನಿಂದ UGC NET June 2026 ಪರೀಕ್ಷೆಯನ್ನು ಪ್ರಾರಂಭಿಸಲಿದೆ. ರಾಷ್ಟೀಯ ಮಟ್ಟದ ಅರ್ಹತಾ ಪರೀಕ್ಷೆಯನ್ನು ಈ ತಿಂಗಳ 30ರವರೆಗೆ ಪ್ರತಿದಿನ 2 ಪಾಳಿಗಳಲ್ಲಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮಾದರಿಯಲ್ಲಿ ನಡೆಸಲಾಗುತ್ತದೆ. ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳು ಮತ್ತು PhD ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಬಯಸುವ ಅಭ್ಯರ್ಥಿಗಳಿಗೆ UGC NET ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ಪರೀಕ್ಷೆಯ ಉತ್ತರ ಪತ್ರಿಕೆ ಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಫಲಿತಾಂಶಗಳನ್ನು ಪ್ರಕಟಿಸಲು ಆರಂಭಿಸಿದೆ. ಒಟ್ಟು ಸ್ವೀಕರಿಸಲಾದ ಅರ್ಜಿಗಳ ಪೈಕಿ 87%ಕ್ಕೂ ಹೆಚ್ಚು ಅರ್ಜಿಗಳ ಫಲಿತಾಂಶಗಳನ್ನು ಪ್ರಕಟಿಸಲಾಗಿದೆ. ಉಳಿದ ಫಲಿತಾಂಶಗಳನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದ್ದು ಸಂಪೂರ್ಣ ಪ್ರಕ್ರಿಯೆ ಶೀಘ್ರದಲ್ಲೇ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಎಂದು CBSE ತಿಳಿಸಿದೆ. ವದಂತಿಗಳು ಅಥವಾ ಪರಿಶೀಲಿಸದ ಸಾಮಾಜಿಕ ಜಾಲತಾಣದ ಮಾಹಿತಿಯನ್ನು ನಂಬದೇ ಅಧಿಕೃತ ಪ್ರಕಟಣೆಗಳನ್ನಷ್ಟೇ ಅವಲಂಬಿಸುವಂತೆ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ CBSE ಮನವಿ ಮಾಡಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾನಲ್ಲಿ ಕೊನೆಗೊಂಡಿತು. 21ನೇ ನಿಮಿಷದಲ್ಲಿ ಕೆವಿನ್ ಪಿನಾ ಅದ್ಭುತ ನೇರ ಫ್ರೀ ಕಿಕ್ ಗಳಿಸುವ ಮೂಲಕ ಕೇಪ್ ವರ್ಡೆ ತಂಡ ಮುನ್ನಡೆ ಸಾಧಿಸಿತು. ಮ್ಯಾಕ್ಸಿ ಅರೌಜೋ ಮತ್ತು ಅಗಸ್ಟಿನ್ ಕ್ಯಾನೋಬಿಯೋ ಅವರ 2 ಗೋಲುಗಳೊಂದಿಗೆ ಉರುಗ್ವೆ ತಂಡ ಪ್ರಾಬಲ್ಯ ಸಾಧಿಸಿತು. ಆದರೂ ಕೇಪ್ ವರ್ಡೆ ತಂಡದ ಪರ ಹೆಲ್ಡರ್ ವರೆಲಾ ಅವರ ಗೋಲಿನಿಂದ ಪಂದ್ಯ 2-2 ಅಂತರದಲ್ಲಿ ಡ್ರಾ ಕೊಂಡಿತು. ಎಚ್ ಗುಂಪಿನ ಪಂದ್ಯಗಳ ಅಂತಿಮ ಸುತ್ತಿಗೆ ಪ್ರವೇಶಿಸಲು 2 ತಂಡಗಳು ತಲಾ 2 ಅಂಕಗಳು ಪಡೆದವು. ಇದಕ್ಕೂ ಮೊದಲು ನಿನ್ನೆ ರಾತ್ರಿ ಕ್ಯಾಲಿಫೋರ್ನಿಯಾದಲ್ಲಿ ನಡೆದ ಇರಾನ್ ಮತ್ತು ಬೆಲ್ಜಿಯಂ ನಡುವಿನ ಜಿ ಗುಂಪಿನ ಪಂದ್ಯ ಗೋಲುರಹಿತ ಡ್ರಾನಲ್ಲಿ ಅಂತ್ಯಗೊಂಡಿತು. ಅಟ್ಲಾಂಟಾದಲ್ಲಿ ನಡೆದ ಎಚ್ ಗುಂಪಿನ ಮತ್ತೊಂದು ಪಂದ್ಯದಲ್ಲಿ ಸೌದಿ ಅರೇಬಿಯಾ ವಿರುದ್ದ 4-0 ಅಂತರದ ಭರ್ಜರ ಜಯ ಸಾಧಿಸುವ ಮೂಲಕ ಸ್ಪೇನ್ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದುಕೊಂಡಿದೆ. ನ್ಯೂಜಿಲೆಂಡ್ ಮತ್ತು ಈಜಿಪ್ಟ್ ತಂಡಗಳ ನಡುವೆ ಇಂದು ನಡೆಯುತ್ತಿರುವ ಜಿ ಗುಂಪಿನ ಪಂದ್ಯ ಪ್ರಗತಿಯಲ್ಲಿದೆ. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:30 ಆರಂಭವಾಗಲಿದೆ. ಮ್ಯಾಂಚೆಸ್ಟರ್ನಲ್ಲಿ ನಿನ್ನೆ ರಾತ್ರಿ ನಡೆದ ಐಸಿಸಿ ಮಹಿಳೆಯರ T20 ವಿಶ್ವಕಪ್ ಕ್ರಿಕೆಟ್ ಪಂದ್ಯಾವಳಿಯ ಎ ಗುಂಪಿನ ಪಂದ್ಯದಲ್ಲಿ ಮಾರಿಜಾನ್ ಕಾಪ್ ಅವರ ಅಜೇಯ 81 ರನ್ಗಳ ನೆರವಿನಿಂದ ದಕ್ಷಿಣ ಆಫ್ರಿಕಾ ತಂಡ ಭಾರತವನ್ನು 6 ವಿಕೆಟ್ಗಳಿಂದ ಸೋಲಿಸಿತು. ಭಾರತ ನೀಡಿದ 159 ರನ್ಗಳ ಗುರಿ ಬೆನ್ನಟ್ಟಿದ್ದ ದಕ್ಷಿಣ ಆಫ್ರಿಕಾ ತಂಡ 19.1 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 161 ರನ್ ಗಳಿಸಿ ಜಯ ಸಾಧಿಸಿತು. ಇದಕ್ಕೂ ಮೊದಲು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಶಫಾಲಿ ಶರ್ಮಾ 31 ರನ್ ಗಳಿಸಿದರು. ಚೀನಾದ ಶಾಕ್ಸಿಂಗ್ ನಗರದಲ್ಲಿ ನಡೆದ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 4x100 ಮೀಟರ್ ರಿಲೇ ಸ್ಪರ್ಧೆಯಲ್ಲಿ ಭಾರತ ಚಿನ್ನದ ಪದಕ ಗೆದ್ದಿದೆ. ಶ್ರಾಬನಿ ನಂದ, ಎಸ್ಎಸ್ ಸ್ನೇಹ, ಸುದೇಶ್ನ ಶಿವಶಂಕರ್ ಹಾಗೂ ತಮ್ಮನ್ನ ಒಳಗೊಂಡ ಭಾರತೀಯ ತಂಡ 43.85 ಸೆಕೆಂಡುಗಳಲ್ಲಿ ಗುರಿ ತಲುಪುವ ಮೂಲಕ ಅತ್ಯುತ್ತಮ ಸಾಧನೆ ದಾಖಲಿಸಿತು. ಜೆಕಿಯಾ ದೇಶದಲ್ಲಿ ನಡೆದ 56ನೇ ಉಸ್ಟಿನಾಡ್ ಲಾಬಿಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ತಮಿಳುನಾಡು ಅನಿಲ ಸೋರಿಕೆ ದುರಂತ, ಉನ್ನತ ಮಟ್ಟದ ತನಿಖೆಗೆ ಮುಖ್ಯಮಂತ್ರಿ ಸಿ ವಿಜಯ್ ಜೋಸೆಫ್ ಆದೇಶ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಅಮೆರಿಕ ನಿಯೋಗ ಮಟ್ಟದ ಮಾತುಕತೆ ಪ್ರಗತಿಯಲ್ಲಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ.
1: ಆಕಾಶವಾಣಿ ಮಂಗಳೂರು. ರಾಗರಂಜನಿ ಚಿತ್ರಗೀತೆಗಳು. ಮೊದಲಿಗೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಸಂಗಡಿಗರೊಂದಿಗೆ ಹಾಡಿರುವ ಎಡೆಯೂರು ಸಿದ್ದಲಿಂಗೇಶ್ವರ ಚಿತ್ರದ ಗೀತೆ. ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಟಿ ಜಿ ಲಿಂಗಪ್ಪ.

0: ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಕೊನೆಯದಾಗಿ ಕೇಳಿ ಸೂರ್ಯವಂಶ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಹಾಡಿರುವ ಎಸ್ ನಾರಾಯಣವರ ರಚನೆ, ಸಂಗೀತ ವಿ ಮನೋಹರ್.

ಗೋಕುಲ ಚಿತ್ರಕ್ಕಾಗಿ ಕಾರ್ತಿಕ್ ಮತ್ತು ರಿತಿಶಾ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ.

0: ಪ್ರಿಯ ಕೇಳುಗರೇ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30

ಬುದ್ಧಿವಂತ ಚಿತ್ರಕ್ಕಾಗಿ ವಿಜಯ್ ಆಂಥೋನಿ ಮತ್ತು ಸಂಗೀತಾ ರಾಜೇಶ್ವರನ್ ಹಾಡಿದ ಗೀತೆಯನ್ನು ಕೇಳಿದಿರಿ. ಕವಿರಾಜ್ ಅವರ ಸಾಹಿತ್ಯಕ್ಕೆ ವಿಜಯ್ ಆಂಥೋನಿ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಅರ್ಜುನ್ ಜನ್ಯ ಅವರು ಸಂಗೀತ ನೀಡಿ ಹಾಡಿರುವ ಲಕ್ಕಿ ಚಿತ್ರದ ಗೀತೆ, ರಚನೆ ಯೋಗರಾಜ್ ಭಟ್.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಲವ್ ಗುರು ಚಿತ್ರಕ್ಕಾಗಿ ಕಾರ್ತಿಕ್ ಹಾಡಿರುವ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಜೋಶ್ವಾ ಶ್ರೀಧರ್.

ಚಿತ್ರಗೀತೆಗಳ ಪ್ರಸಾರ ಇಲ್ಲಿಗೆ ಮುಗಿಯಿತು. ಕೇಳುಗರೆ, 9:20 ಹಿಂದಿ ಚಿತ್ರಗೀತೆಗಳನ್ನು ಕೇಳಬಹುದು. ಆಕಾಶವಾಣಿ ಮಂಗಳೂರು. ಭಾವಗೀತೆಗಳು. ಮೊದಲಿಗೆ ರತ್ನಮಾಲಾ ಪ್ರಕಾಶ್ ಮತ್ತು ಶಂಕರ್ ಶಾನ್ಭಾಗ್ ಹಾಡಿರುವ ಕುವೆಂಪು ಅವರ ರಚನೆ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು.

ಬಿ ಕೆ ಸುಮಿತ್ರಾ, ರತ್ನಮಾಲಾ ಪ್ರಕಾಶ್ ಮತ್ತು ಮಾಲತಿ ಶರ್ಮಾ ಹಾಡಿರುವ ಸಾಶಿ ಮರುಳಯ್ಯ ಅವರ ರಚನೆ ಮೃದು ಮಧುರಾಧರ.

ಮುರಳಿ ಮಾಧವ ಮರುಳು ಮಾಡಿದ ಮುಗುದೆ ರಾಧೆಯ ಮನವನು, ಕೆ ಎಂ ಕುಸುಮ ಹಾಡಿರುವ ಕೆ ಸಿ ಶಿವಪ್ಪ ಅವರ ರಚನೆ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಹಿಂದಿ ಚಿತ್ರಗೀತೆಗಳು. ಅಂಜಾನಾ ಅಂಜಾನಿ ಚಿತ್ರಕ್ಕಾಗಿ ರಾಹತ್ ಫತೇ ಅಲಿ ಖಾನ್ ಹಾಡಿರುವ ಗೀತೆ. ವಿಶಾಲ್ ದದ್ಲಾನಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ವಿಶಾಲ್ ಶೇಖರ್.

ಬ್ರೇಕ್ ಕೆ ಬಾತ್ ಚಿತ್ರಕ್ಕಾಗಿ ವಿಶಾಲ್ ದದ್ಲಾನಿ ಮತ್ತು ಅಲಿಸಾ ಮೆಂಡೋನ್ಸಾ ಹಾಡಿರುವ ಪ್ರಸೂನ್ ಜೋಶಿ ಅವರ ರಚನೆ. ಸಂಗೀತ ನೀಡಿದವರು ವಿಶಾಲ್ ಶೇಖರ್.

0: ಗೆದ್ದು.
1: ಹೊಸ ಕಾರ್ ಗೆಲ್ಲುವ ಅವಕಾಶ. ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
2: ನಿಂತ್ಕೊಬೇಕು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
2: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
1: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
3: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
1: ಕೂಲ್ ಆಗಿರಿ.
4: ಪಾಠಶಾಲಾ ಚಿತ್ರಕ್ಕಾಗಿ ಸಲೀಂ ಮರ್ಚೆಂಟ್ ಹಾಡಿರುವ ಗೀತೆ. ರಚನೆ ಮತ್ತು ಸಂಗೀತ ಹನೀಫ್ ಶೇಖ್.

ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಚಿತ್ರಕ್ಕಾಗಿ ರಾಣಾ ಮಜುಂದಾರ್ ಮತ್ತು ಸುನಿಧಿ ಚೌಹಾನ್ ಹಾಡಿರುವ ಗೀತೆ, ನೀಲೇಶ್ ಮಿಶ್ರಾ ಅವರ ಸಾಹಿತ್ಯಕ್ಕೆ ಸಂಗೀತ ಪ್ರೀತಿ.

0: ದಲೇರ್ ಮೆಹಂದಿ ಮತ್ತು ಕಲ್ಪನಾ ಅವರ ಧ್ವನಿಯಲ್ಲಿ ಖಟ್ಟಾ ಮೀಟಾ ಚಿತ್ರದ ಗೀತೆಯನ್ನು ಕೇಳಿದಿರಿ.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್.

ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11 ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಕಾರ್ತಿಕ್ ಕಾಲಿಂಗ್ ಕಾರ್ತಿಕ್ ಚಿತ್ರಕ್ಕಾಗಿ ಕೆಕೆ ಹಾಡಿರುವ ಜಾವೇದ್ ಅಖ್ತರ್ ಅವರ ರಚನೆ, ಸಂಗೀತ ನೀಡಿದವರು ಶಂಕರ್ ಎಹಸಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೂ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ಗೆ ನಮ್ಮೆಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ. ಮೊದಲ ಸಂದೇಶವನ್ನು ನೋಡೋಣ. ಸಂದೇಶ ಕಳುಹಿಸಿದ್ದಾರೆ ರಾಘವ ಮಣಿಯಾಣಿ, ಶಕುಂತಲಾ, ಮಕ್ಕಳಾದ ಪ್ರೀತಂ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ. ನಮಗೆ ದೇವತಾ ಮನುಷ್ಯ ಚಿತ್ರದ ನಿನ್ನಂಥ ಅಪ್ಪ ಇಲ್ಲ ಈ ಹಾಡನ್ನು ಪ್ರಸಾರ ಮಾಡಿ, ಇದು ಮನಸ್ಸಿಗೆ ಮುದ ನೀಡುವ ಇಂಪಾದ ಹಾಡು ಎಂದು ಸಂದೇಶ ಕಳುಹಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.

ನಮಗಾಗಿ ಏಕಲವ್ಯ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ. ಈ ಹಾಡು ತುಂಬಾ ಚೆನ್ನಾಗಿದೆ, ಈ ಚಿತ್ರದ ನಟನೆ ಕೂಡ ಮನೋಜ್ಞವಾಗಿದೆ ಎಂದು ಸಂದೇಶ ಕಳುಹಿಸಿದ್ದಾರೆ ಸುಬ್ರಹ್ಮಣಿ ಮತ್ತು ಕುಟುಂಬ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಪೆತ್ತನಹಳ್ಳಿಯಿಂದ. ಕೇಳಿ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಏಕಲವ್ಯ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಂಗೀತ ರಾಜಾ.

ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು, ಉತ್ತಮ ಸಾಹಿತ್ಯ ಮಾಧುರ್ಯ ತುಂಬಿದ ಸಂಗೀತವಿರುವ ಲಕ್ಕಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಕೋರಿಕೆ ಕಳುಹಿಸಿದ್ದಾರೆ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಗಳಲ್ಲಿ ಕೇಳಿ ಲಕ್ಕಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಜಯಂತ್ ಕಾಯ್ಕಿಣಿ, ಸಂಗೀತ ಅರ್ಜುನ್ ಜನ್ಯ.

ನಮಗಾಗಿ ಈ ದಿನ ಝೇಂಕಾರ ಚಿತ್ರದ ಗೀತೆ ಪ್ರಸಾರ ಮಾಡಿ. ಈ ಚಿತ್ರ ಅದ್ಭುತವಾಗಿದೆ, ಈ ಗೀತೆ ಕೂಡ ತುಂಬ ಸೊಗಸಾಗಿದೆ ಎಂದು ಸಂದೇಶ ಕಳುಹಿಸಿದ್ದಾರೆ ಲತಾ ಸುಹಾಸ್ ಹೊಸಕೋಟೆ. ಕೇಳಿ ಝೇಂಕಾರ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರ ಧ್ವನಿಗಳಲ್ಲಿ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ ಮತ್ತು ಜಿ ಉದಯಶಂಕರ್, ಸಂಗೀತ ಹಂಸಲೇಖ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವೀ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2ನೇ ಮತ್ತು 4ನೇ ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ದಿನಾಂಕ 24ರಂದು ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
3: ಮುಂದಿನ ಸಂದೇಶವನ್ನು ಕಳುಹಿಸಿದ್ದಾರೆ ಬೋಪ ವೆಂಕಟೇಶ್, ಲಕ್ಷ್ಮಿ, ಗಗನ್, ಸುಷ್ಮಿತಾ, ಸುಪ್ರಿಯ, ಪವನ್, ರಾಹುಲ್ ಹಾಗೂ ಲಿಖಿತ. ಈ ದಿನ ಹಾಸ್ಯ ನಟ ಚಿಕ್ಕಣ್ಣ ಅವರ ಜನ್ಮದಿನ, ಹಾಗಾಗಿ ನಮಗೆ ರಾಜಾಹುಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಎಂದು ಸಂದೇಶದಲ್ಲಿ ಕೋರಿದ್ದಾರೆ. ಕೇಳಿ ಹರಿಕೃಷ್ಣ ಅವರು ಹಾಡಿರುವ ರಾಜಾಹುಲಿ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

ಇದುವರೆಗೆ ಕೇಳುಗರ ಕೋರಿಕೆಯ ಸಂದೇಶಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್ ಪ್ರಸಾರವಾಯಿತು.

ಆಕಾಶವಾಣಿ ಮಂಗಳೂರು. ವನಿತಾ ವಾಣಿ ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಭಾಷಣ ಹಾಗೂ ಜನಪದ ಗೀತೆಯನ್ನು ಕೇಳಬಹುದು. ಮೊದಲಿಗೆ ಕೇಳಿ ಭಾಷಣ. ಭಜನೆಯ ಮಹತ್ವ ಬರೆದು ಪ್ರಸ್ತುತಪಡಿಸುವವರು ಜಯಂತಿ ಎಸ್ ಹೊಳ್ಳ.
1: ಭಜನೆಯೊಳಗೊಂದು ನೋಟ. ಸೃಷ್ಟಿಯ ಸಂಪುಟದ ಜೀವರಾಶಿಗಳಲ್ಲಿ ಡಾರ್ವಿನನ ವಿಕಾಸವಾದದಂತೆ ಅರಳಿ ನಿಂತವ ಮಾನವ. ಪೌರಾಣಿಕ ಹಿನ್ನೆಲೆಯೆಡೆಗೆ ನೋಟ ಹರಿಸಿದರೆ ಮಹಾಪ್ರಳಯಾನಂತರದಲ್ಲಿ ಓಂಕಾರ ಸ್ವರೂಪಿಣಿಯಾಗಿ ತ್ರಿಮೂರ್ತಿಗಳನ್ನು ಸೃಜಿಸಿದ ನಿರಾಕಾರ ಶಕ್ತಿ ಅವರಲ್ಲಿ ಜ್ಞಾನ ತುಂಬಿದಾಗ ಜೊತೆಯಾಗಿ ಭಜಿಸಿದ ಅವರಿಗೆ ಜಗನ್ಮಾತೆಯೇ ಆದಿಮಾಯಿಯಾಗಿ ಪ್ರತ್ಯಕ್ಷಳಾದಳು. ಸೃಷ್ಟಿ ಸ್ಥಿತಿ ಲಯದ ಅಧಿಕಾರಿಗಳಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ನೇಮಿಸಲಾಗಿ ಭುವಿಯಲ್ಲಿ ಜೀವಜಾಲಗಳು ಆವಿರ್ಭವಿಸಲಾರಂಭವಾಯಿತು. ಆದಿಯಲ್ಲಿ ಸೂರ್ಯ ಚಂದ್ರ ನದಿ ನೆಲ ಜಲ ಬೆಟ್ಟ ಗುಡ್ಡಗಳನ್ನು ಆರಾಧಿಸಿದ ಬಗೆಯೇ ಒಂದು ರೀತಿಯ ಭಜನೆ. ಉನ್ನತ ವರ್ಗದ ಮಾನವ ಶತಶತಮಾನಗಳಿಂದಲೂ ದುಃಖ ಸುಖ ಕಷ್ಟ ನಷ್ಟ ನೋವು

ನಲಿವು, ಭಾವ, ವಿಭವಗಳನ್ನು ಜೀವನದ ಸುದೆಯಲ್ಲಿ ಅನುಭವಿಸುತ್ತಾ ಸಾಗಿ ಬಂದಿದ್ದಾನೆ. ಜ್ಞಾನ ವಿಜ್ಞಾನಗಳು ಮೇಳೈಸಿ ಹೊಸ ಆವಿರ್ಭಾವಗಳಿಗೆ ಕಾರಣಕರ್ತನಾದರೂ ಕೆಲವೊಮ್ಮೆ ಅಗೋಚರ ಶಕ್ತಿಗಳ ಪ್ರಭಾವದಿಂದ ಭ್ರಮಾಧೀನನಾಗಿ ಸಂಕಷ್ಟಕ್ಕೊಳಗಾಗಿ ಅತೀವ ದುಃಖಕ್ಕೊಳಗಾದಾಗ ಸರ್ವರನ್ನು ಮುನ್ನಡೆಸುತ್ತಿರುವ ಭಗವಂತನ ಧ್ಯಾನದೆಡೆಗೆ ಮನ ಹರಿಯುವುದು ಸಹಜ. ಧ್ಯಾನ, ತಪಸ್ಸು, ಯೋಗ, ಅಷ್ಟಾಂಗ ಯೋಗಗಳೆಡೆಗೆ ಮನ ಸರಿದರೂ ದೈವಭಕ್ತಿ ತನ್ನಿಂದ ತಾನೇ ಮನದಂಗಳದಲ್ಲಿ ಎದ್ದು ಬರುತ್ತದೆ. ದೈವ, ದೇವರು, ಭಗವಂತ ಎಂಬ ಅಗೋಚರ ಶಕ್ತಿಯ ಅರಿವಾಗಿ ಚಂಚಲಗೊಂಡ ಮನವನ್ನು ಅಚಲವಾಗಿಸಿ ದೇವರ ಧ್ಯಾನದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ. ಅಂತಹ ಹಲವು ಮಾರ್ಗಗಳಲ್ಲಿ ಭಜನೆಯೂ ಒಂದು. ಅತ್ಯಂತ ಪುರಾತನ ನಾರದೀಯ ಭಕ್ತಿ ಮಾರ್ಗದಲ್ಲಿ ಬರುವ ಕೀರ್ತನವೇ ಇಂದಿನ ಭಜನೆ. ಒಂದು ಸಂಶೋಧನೆಯ ಪ್ರಕಾರ ಭಕ್ತಿಯ ಉಗಮವಾದದ್ದು ದಕ್ಷಿಣಾವರ್ತದಲ್ಲಿ, ಅದನ್ನು ರಾಮಾನಂದರು ಉತ್ತರದಲ್ಲಿ ಪ್ರಚಾರಕ್ಕೆ ತಂದರೆ ಎಲ್ಲೆಡೆಯೂ ಅದನ್ನು ವಿಸ್ತರಿಸಿದವರು ಕಬೀರದಾಸರು. ಸಂತ ಕವಿಗಳ ಕಾವ್ಯ ಪ್ರಸಾರವೇ ಭಜನಾ ಕೀರ್ತನೆಗಳ ಆಕರ. ಮಧ್ಯಯುಗದ ಸಂತರು ವೈದಿಕ ತತ್ವ ಸಿದ್ಧಾಂತಗಳನ್ನು ಸರಳೀಕರಣಗೊಳಿಸಿ ಸಮಾಜಕ್ಕೆ ತಲುಪಿಸಿದರು. ಭಜನೆಗೆ ಜೀವ ಮತ್ತು ಬ್ರಹ್ಮರ ವಿಭಾಗ. ಭಗವಂತ ಮೇಲು, ಜೀವ ಅವನ ಕಿಂಕರ. ಶ್ರದ್ಧಾವಂತ ಆಸ್ತಿಕರೆಲ್ಲರಿಗೂ ಸದಾ ಮುಕ್ತವಾಗಿರುವ ಮುಕ್ತಿ ಪಥ ಅದು ಭಜನೆ. ಬಾಲಗಂಗಾಧರ ತಿಲಕ್, ಗೋಪಾಲಕೃಷ್ಣ ಗೋಖಲೆಯವರಂತಹ ಮುತ್ಸದ್ದಿಗಳು ಗಣೇಶ ಚೌತಿ ಮತ್ತು ಭಜನೆಯನ್ನೇ ಮಾಧ್ಯಮವಾಗಿಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಶಸ್ವಿಯಾದದ್ದು ಅದು ಇತಿಹಾಸ. ಭಜನೆ ಎಂಬ ಪದವನ್ನು ಜ್ಞಾನಿಗಳು ನಾನಾ ಬಗೆಯಲ್ಲಿ ಅರ್ಥೈಸಿಕೊಂಡಿದ್ದಾರೆ. ಭಜನೆ ಎಂದರೆ ಜಗದೀಶ್ವರನ ನೆನಪು. ಇಷ್ಟ ದೈವವೊಂದನ್ನು ಅನನ್ಯ ಭಕ್ತಿಯಿಂದ ಭಜಿಸುವ ಕ್ರಿಯೆಯೇ ಭಜನೆ. ಕಲಿಯುಗದಲ್ಲಿ ಪರೋಕ್ಷ ಸಾಧನೆಗೆ ಭಜನೆಯೇ ಶ್ರೇಷ್ಠ ಎಂದವರು ಪುರಂದರದಾಸರು. ಆನಂದ ಅರಿವುಗಳು ಸಂಯುಕ್ತವಾಗಿ ಮೇರು ತೇರು ಎಂದು ದೇವರನ್ನು ಒಪ್ಪಿ ಸಮರ್ಪಣಾಭಾವದಿಂದ ಆರಾಧಿಸುತ್ತಾ ಬದುಕಿನ ಬಂಡಿಯನ್ನು ಭಗವಂತನಿಗೆ ಒಪ್ಪಿಸಲು ಪ್ರಯತ್ನಿಸುವ ದಾರಿ ಅದು ಭಜನೆ. ದೇವರನ್ನು ಭಕ್ತಿಯಿಂದ ಸ್ತುತಿಸುವುದು ಅದು ಭಜನೆ. ಭಜನೆ ಎಂಬುದು ಭಗವಂತನಿಗೆ ಅರ್ಪಿಸುವಂತಹ ನೈವೇದ್ಯ, ಸನಾತನ ಧರ್ಮದ ಜೀವಾಳ, ಮುಕ್ತಿಗೆ ಹೆದ್ದಾರಿಯೇ ಭಜನೆ. ಭ ಅಂದರೆ ಭಗವಂತ, ಜ ಅಂದರೆ ಜನ್ಮಾಂತರ, ನೇ ಅಂದರೆ ನೆನೆಯುವುದು. ನಾವು ಮನಪೂರ್ವಕವಾಗಿ ದೇವರಿಗೆ ನೀಡುವ ಭಕ್ತಿ ಅದು ಭಜನೆ. ಭಜನೆಯು ಪರಬ್ರಹ್ಮನ ಮಹಾತ್ಮವನ್ನು ಜ್ಞಾನವನ್ನು ಅರಿತು ಅವನ ಸಾಮೀಪ್ಯವನ್ನು ಪಡೆದು ಪವಿತ್ರರಾಗಲು ಜೀವಭಾವವು ತೋರ್ಪಡಿಸುವ ಸುದೃಢವಾದಂತಹ ಸ್ನೇಹ. ಶ್ರವಣಂ, ಮನನಂ, ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ನಿವೇದನಂ ಎಂಬ ನವವಿಧ ಭಕ್ತಿಯ ಭಾವ ಅದು ಭಜನೆ. ಜಾತಿ, ಪಂಗಡ, ಬಡವ, ಧನಿಕ, ಪಾಮರ, ಶಾಸ್ತ್ರಜ್ಞ, ಹೆಣ್ಣು, ಗಂಡುಗಳೆಂಬ ಭೇದವಿಲ್ಲದೆ ಸರಳವಾಗಿ ಭಗವಂತನನ್ನು ಆರಾಧಿಸುವ ಕ್ರಮ ಭಜನೆ. ಇದು ಭಕ್ತಿಗೆ ದಾರಿ, ವ್ಯಕ್ತಿ ಮತ್ತು ಸಮಾಜಕ್ಕೆ ಶಾಂತಿ ಮತ್ತು ಆನಂದವನ್ನು ಉಂಟು ಮಾಡುತ್ತದೆ. ಭಜನೆ ಹಿಂದೂ ಧರ್ಮದಲ್ಲಿ ಹೆಚ್ಚು ಪ್ರಚಲಿತ. ಬಡತನದಲ್ಲೂ ಸಂತೃಪ್ತಿಯ ಭಾವ ಇರುತ್ತದೆ. ದೇವರನ್ನು ಒಲಿಸಿಕೊಳ್ಳಲು ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಹಾಗೂ ಯೋಗ ಮಾರ್ಗಕ್ಕಿಂತ ಭಕ್ತಿ ಮಾರ್ಗವೇ ಶ್ರೇಷ್ಠ. ಎಲ್ಲವನ್ನೂ ಎಲ್ಲರನ್ನೂ ನಡೆಸುತ್ತಿರುವ ಶಕ್ತಿಯೇ ಬೇರೆ ಎಂಬ ಶರಣಾಗತಿ ಇದ್ದಾಗ ಅದ್ಭುತ ಅದಮ್ಯ ಅಗಮ್ಯ ಚೈತನ್ಯಕ್ಕೆ ನಮ್ಮನ್ನು ನಾವು ಅರ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಎಂತಹ ಪಾಪ ಮಾಡಿದರೂ ಕೂಡ ಭಗವಂತನ ನಾಮ ಸಂಕೀರ್ತನೆಯಿಂದ ಜೀವನದಲ್ಲಿ ನೆಮ್ಮದಿ ಶಾಂತಿ ದೊರೆಯುತ್ತದೆ. ಧರ್ಮ ಗ್ರಂಥಗಳ ವಿಚಾರಗಳು, ಪೌರಾಣಿಕ ಮಹಾಕಾವ್ಯಗಳು, ಸಂತರ ಬೋಧನೆಗಳು ದೇವರಿಗೆ ಮಾಡುವ ಭಜನೆಯ ವಿಶಿಷ್ಟ ವಿಷಯಗಳಾಗಿವೆ. ಸಾಮಾನ್ಯವಾಗಿ ಭಜನೆಗಳು ತಬಲ, ಧೋಲಕ್ ಅಥವಾ ತಂಬೂರಿಯಂತಹ ತಾಳವಾದ್ಯಗಳೊಂದಿಗೆ ಇರುತ್ತದೆ. ಭಜನೆ ಹೇಳುತ್ತಾ ಚಪ್ಪಾಳೆ ತಟ್ಟುವುದರಿಂದ ಆರೋಗ್ಯ ಭಾಗ್ಯ, ಹೃದಯ ರೋಗ, ಶ್ವಾಸಕೋಶದ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ದೊರಕುತ್ತದೆ. ಲಯಬದ್ಧವಾದ ತಾಳ ಇದು ಒಂದು ಬಗೆಯ ಶಿಸ್ತನ್ನು ಉಂಟು ಮಾಡುತ್ತದೆ. ಭಜನೆಯಿಂದ ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯವಾಗುತ್ತದೆ. ಸಮುದಾಯದಲ್ಲಿ ಬಾಂಧವ್ಯ ಹೆಚ್ಚುತ್ತದೆ. ಮಾನಸಿಕ ಶಾಂತಿ ಉಂಟು ಮಾಡುತ್ತದೆ. ಧನಾತ್ಮಕ ಕಂಪನಗಳನ್ನು ಸೃಷ್ಟಿಸುತ್ತದೆ. ದೇಹದ ಅನೇಕ ಭಾಗಗಳು ಕ್ರಿಯಾಶೀಲವಾಗುತ್ತದೆ. ಧಾರ್ಮಿಕ ಆಚರಣೆಗಳಿಂದ ಸುಖ, ಶಾಂತಿ, ಸಮೃದ್ಧಿಯ ಸುದಿ ಹರಿಯುತ್ತದೆ. ದೈಹಿಕ ವ್ಯಾಯಾಮಕ್ಕೆ ವ್ಯತ್ಯಾಸದ ಸ್ಪರ್ಶ ನೀಡುತ್ತದೆ. ಮಕ್ಕಳ ಕಲಾ ಕೌಶಲಗಳನ್ನು ಅದು ಉತ್ತಮಗೊಳಿಸುತ್ತದೆ. ಭಜನೆಯಿಂದ ಸ್ವಾಮಿ ಕಾರ್ಯವೂ ಆಗುತ್ತದೆ, ಸ್ವಕಾರ್ಯವೂ ಕೂಡ ಸಿದ್ಧಿಸುತ್ತದೆ. ಭಜನೆಯ ಹಾಡುಗಳಲ್ಲಿ ವೇದ ಉಪನಿಷತ್ತುಗಳ ತತ್ವಗಳು ಹಾಸು ಹೊಕ್ಕಾಗಿರಬೇಕು. ಅದು ಛಂದೋಬದ್ಧವಾಗಿರಬೇಕು. ಸಂಗೀತ ಶಾಸ್ತ್ರದ ನಿಯಮಗಳಿಗೆ ಅನುಗುಣವಾಗಿರಬೇಕು. ಸಾಮಾಜಿಕ,

ಸಾಂಸ್ಕೃತಿಕ ಶೈಕ್ಷಣಿಕ ನೈತಿಕ ಮೌಲ್ಯಗಳನ್ನು ಎತ್ತಿ ತೋರುವಂತಿರಬೇಕು, ಸಮಾಜವನ್ನು ತಿದ್ದುವ ಹಾಗಿರಬೇಕು, ಭಜನೆ ಹೇಗಿರಬೇಕೆಂಬುದನ್ನು ಶ್ರೀಕೃಷ್ಣ ಪರಮಾತ್ಮ ಪ್ರಸ್ಥಾನ ತ್ರಯಗಳಲ್ಲೊಂದಾದ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಗೀತಾಶಾಸ್ತ್ರದ ಅಂತರಾರ್ಥದ ಹರಹಿನಿಂದಲೇ ಅದು ಲೋಕಮಾನ್ಯವಾಯಿತು. ಗೀತೆಯ 18 ಅಧ್ಯಾಯಗಳಲ್ಲಿ 8 ಕಡೆಗಳಲ್ಲಿ ಭಜನೆಯ ಪ್ರಸ್ತಾಪ ಇದೆಯಂತೆ. ಕರ್ಮ ಜ್ಞಾನ ಭಕ್ತಿಗಳು ಒಂದಾದಾಗ ಭಗವತ್ ಸಾಧನೆ ಸಾಧ್ಯವಾಗುತ್ತದೆ. ಭಜನೆ ಎನ್ನುವುದು ನಮ್ಮೊಳಗೆ ತತ್ವಜ್ಞಾನವನ್ನು ಒಡಮೂಡಿಸಿ ನಮ್ಮನ್ನು ಜಾಗೃತಗೊಳಿಸುತ್ತಾ ಭಗವಂತನಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಂತಹ ವಿಧಾನ. ಭಕ್ತನನ್ನು ಭಗವಂತನೆಡೆಗೆ ಒಯ್ಯಬಲ್ಲ ಸೇತುವೆ. ಮನಸ್ಸನ್ನು ಏಕಾಗ್ರವಾಗಿಸಿ ಭಗವಂತನ ಗುಣ ರೂಪ ಮಹಾತ್ಮ್ಯಗಳನ್ನು ಭಜನೆಗಳಲ್ಲಿ ಒಂದಾಗಿಸುತ್ತಾ ಸಾಗಿದರೆ ಪ್ರಾಪ್ತಿ ಸಿದ್ಧಿಸೀತು. ಮುಗ್ಧತೆ ಬದ್ಧತೆ ಪ್ರಬುದ್ಧತೆಗಳು ದೇವರ ಸಾಕ್ಷಾತ್ಕಾರದ ಸಿದ್ಧತೆ. ತಾಳ ಶ್ರುತಿ ಲಯಬದ್ಧವಾಗಿ ಏಕಾಗ್ರತೆಯಿಂದ ತಲ್ಲೀನತೆಯಿಂದ ಹಾಡುವುದು ಶ್ರೇಷ್ಠ. ಪ್ರಚಲಿತ ದಾಸರ ಕೀರ್ತನೆಗಳೊಂದಿಗೆ ದೇವರ ಮಹಿಮೆಯನ್ನು ಸಾರುವ ಸಾವಿರಾರು ಕೃತಿಗಳು ರಚಿಸಲ್ಪಟ್ಟಿವೆ. ಶಾಸ್ತ್ರೀಯ ಸಂಗೀತದ ರಾಗ ಒಂದಾದರೆ ಭಾವನಾ ರಾಗ ಇನ್ನೊಂದು. ಪದವನ್ನು ಸಾಹಿತ್ಯಕ್ಕೆ ಅನುಗುಣವಾಗಿ ಜೀವನ ಪದ್ಧತಿಗೆ ತಕ್ಕಂತೆ ಹಾಡಿದರೆ ಅದು ಭಾವನಾ ರಾಗವಾಗುತ್ತದೆ. ಭಾವನಾ ರಾಗದಲ್ಲಿ ಸಂತೋಷ, ದುಃಖ, ಭಯ, ಭಕ್ತಿ, ಪ್ರೇಮ, ಪ್ರದರ್ಶನ ಎಂಬ ಹಲವು ಪ್ರಕಾರಗಳಿವೆ. ಪೂಜೆ ಹೋಮ ಹವನಗಳಂತೆ ಮಂತ್ರಗಳ ಬದ್ಧತೆ ಕಟ್ಟುಪಾಡುಗಳಿಲ್ಲದೆ ಹಾಡುವುದಂದ್ರೆ ಅದು ಭಜನೆಯ ವಿಶಿಷ್ಟತೆ. ಸಂತೋಷ ರಾಗ ಹೇಗಿರ್ತದೆ ಅಂತ ಕೇಳಿದ್ರೆ, ದೇವ ಬಂದಾನೋ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದನೋ. ದುಃಖ ರಾಗ ಹೇಗೆ ಅಂತ ಕೇಳಿದ್ರೆ, ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ. ಭಯರಾಗ ಹೇಗೆ ಅಂದ್ರೆ, ಅಂತ

ಭಕ್ತಿರಾಗ ಅಂದ್ರೆ ಸದಾಯನ್ನ ನಾಲಿಗೆಯಲಿ ಬರಲಿ ರಾಮನಾಮ. ಪ್ರೇಮ ರಾಗ ಅಂದ್ರೆ ಹೇಗೆ ಮೆಚ್ಚಿಸಲಿ ಅರ್ಚಿಸಲಿ ನಿನ್ನ. ಪ್ರದರ್ಶನ ರಾಗ ಅಂದ್ರೆ ಅಡ್ಡ ಹೋಗುವ ಬಾರೋ ರಂಗ, ಅಡ್ಡ ಹೋಗುವ ಬಾರೋ ರಂಗ, ಕೂಡೆ ಕಾಳಿಂದಿ ತೀರದಲ್ಲಿ ನಾಡ ಜನರ ಹೆಂಗಳಿಗೆಲ್ಲ ಬೇಡಿದ ಇಷ್ಟಾರ್ಥ ಕೊಡುವ. ಭಜನೆ ವೈದಿಕ ಪೂಜಾ ಪದ್ಧತಿಯಲ್ಲಿ ನಡೆಯುತ್ತದೆ. ಭಜನಾ ಕಳವು ಗರ್ಭಗುಡಿಯಷ್ಟೇ ಪವಿತ್ರ. ಏಕಾಹ ಸಪ್ತಾಹ ಭಜನೆಗಳಲ್ಲಿ ದೇವರಿಗೆ ಮಂಗಳಾರತಿಯಾದ ಮೇಲೆ ಸಾಮೂಹಿಕ ಪ್ರಾರ್ಥನೆ ಮಾಡಿ ದೇವರನ್ನು ಜ್ಯೋತಿಗೆ ಆವಾಹನೆ ಮಾಡಿ ಮೆರವಣಿಗೆಯಲ್ಲಿ ಭಜನಾ ಕಳಕ್ಕೆ ತಂದು ದೀಪ ಇರಿಸಿ ಭುವನೇಶ್ವರಿಯನ್ನು ಪೂಜಿಸಿ ಕ್ಷೇತ್ರದ ತಂತ್ರಿವರ್ಯರು ಅಥವಾ ಅರ್ಚಕರಿಂದ ಮಂತ್ರಪೂರ್ವಕ ಕಾಲು ದೀಪದಲ್ಲಿ ಜ್ಯೋತಿ ಬೆಳಗಿಸಿ ಶ್ರೀದೇವರ ಷೋಡಶೋಪಚಾರದಿಂದ ಮಂಗಳಾರತಿ ಬೆಳಗುತ್ತಾರೆ. ತದನಂತರ ಹಿರಿಯರಿಂದ ತೊಡಗಿ ಕಿರಿಯರ ತನಕ ಭಜನಾಪಟುಗಳಿಗೆ ತಾಳವನ್ನು ಕೊಡುವಂತಹ ಸಂಪ್ರದಾಯ. ನಂತರದಲ್ಲಿ ಶ್ರೀ ಗುರು, ಗಣಪತಿ, ಶ್ರೀದೇವಿ, ವಿಷ್ಣು, ಶಿವ, ರಾಮ, ಆಂಜನೇಯನ ಸ್ತುತಿ ಮಾಡಿ ಇದೇ ಕ್ರಮದಲ್ಲಿ ಹಾಡುಗಳು ಕೂಡ ಮುಂದುವರಿಯುತ್ತದೆ. 3 ಗಂಟೆಗೊಮ್ಮೆ ಜಾಮ ಪೂಜೆ ನಡೆಯುತ್ತದೆ. ಆರತಿ ಪದ್ಯ ಹಾಡುತ್ತಾ ಒಂದು ಮಂಡಳಿಯ ನಂತರ ಇನ್ನೊಂದು ಮಂಡಳಿಯವರು ಬದಲಾವಣೆ ಆಗುವಾಗ ಮೌನ ಆವರಿಸದ ಹಾಗೆ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಎಂಬ ಧ್ವನಿ ರಿಂಗಣಿಸುತ್ತದೆ. ಸಪ್ತಾಹಗಳಲ್ಲಿ ಕೊನೆಯ ದಿನ ಕುಣಿದು ಬಳಿಕ ಉರುಳು ಸೇವೆ ಮಾಡಿ ಮಡಸ್ಥಾನ ಸೇವೆ ಮಾಡಿ ಓಕುಳಿ ಸ್ನಾನ ಮಾಡಬೇಕು. ಇಂದ್ರಾದಿ ದೇವತೆಗಳಿಗೆ ಬಲಿಕೊಟ್ಟು ಮಂಗಳಾರತಿಯಾಗಿ ದೇವರ ಸಾನ್ನಿಧ್ಯವನ್ನು ಕಾಲು ದೀಪದ ಜ್ಯೋತಿಯಿಂದ ಇನ್ನೊಂದು ದೀಪಕ್ಕೆ ಆವಾಹನೆ ಮಾಡಿ ದೇವರಿಗೆ ಪ್ರದಕ್ಷಿಣೆ ಬಂದು ಮೂಲ ದೀಪದೊಂದಿಗೆ ಐಕ್ಯ ಮಾಡಿ ಮಹಾಮಂಗಳಾರತಿ ಆಗುತ್ತದೆ. ಮಂಗಲ ಪದ್ಯ ಹೇಳುವಲ್ಲಿ ಕ್ರಮಬದ್ಧತೆ ಇದೆ. ವೈದಿಕ ಪೂಜಾ ಪದ್ಧತಿಯ ಪ್ರಕಾರ ಆರತಿ, ಧ್ಯಾನ, ಪ್ರಾರ್ಥನೆ, ಬ್ರಹ್ಮಾರ್ಪಣ, ಪ್ರಸಾದ ಸ್ವೀಕರಣ, ಜೊತೆಗೆ ಆರತಿಯನ್ನು ಎತ್ತಿ ಚಕ್ರಧಾರಿ ಸ್ವಾಮಿಗೆ ಆರತಿ ಎಂಬ ಹಾಗೆ. ಇನ್ನು ಧ್ಯಾನಕ್ಕೆ ಮೇಘಶ್ಯಾಮಂ ಪೀತ ಕೌಶೇಯವಾಸಂ ಶ್ಲೋಕ ಹೇಳಿ ಶುಭ ಮಂಗಳವಾಗಲಿ ಎಂಬಂತಹ ಪ್ರಾರ್ಥನಾ ಪದ್ಯವನ್ನು ಹೇಳುವರು. ಬ್ರಹ್ಮಾರ್ಪಣ ಬಿಡುವ ಮಂತ್ರ

ಸ್ನೇಹ ಪ್ರಸಾದ ಬೇಡುವಂತಹ ಹಾಡು. ಪಾಲಿಸೋ ಹರಿಯೇ ಪ್ರಸಾದವ ಹೇಳಿದ ಬಳಿಕ ಭಜನಾ ಮಂಗಲ, ಭಗವಂತನ ದಶಾವತಾರಗಳನ್ನು ಸ್ತುತಿಸುವಂತಹ ಜಲದಲ್ಲಿ ಮತ್ಸ್ಯವತಾರನಿಗೆ ಗಿರಿಯ ಬೆನ್ನಲ್ಲಿ ಪುತ್ತ ಕೂರ್ಮನಿಗೆ ಈ ಹಾಡನ್ನು ಹಾಡಿದ ಬಳಿಕ ಜೋಜೋ ಹಾಡು, ಜೋಗುಳದ ಹಾಡು ಕೃಷ್ಣನಿಗೆ. ಜೋ

ಇದನ್ನು ಹಾಡಿ ಮುಗಿಸುವುದು ಸಂಪ್ರದಾಯ. ಶಿವರಾತ್ರಿ ರಾಮನವಮಿಯ ಸಂದರ್ಭಗಳಲ್ಲಿ ಅಹೋರಾತ್ರಿ ಭಜನೆ ನಡೆಯುವುದುಂಟು. ಕೆಲವು ದೇವಾಲಯಗಳಲ್ಲಿ ಪ್ರತಿ ವರ್ಷ ವರ್ಷದ ನಿರ್ದಿಷ್ಟ ದಿನದಂದು ಅಹೋರಾತ್ರಿ ಭಜನಾ ಸೇವೆ ನಡೆಯುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕುಣಿತ ಭಜನೆಯು ಭಗವಂತನಿಗೆ ಪ್ರದರ್ಶನಾ ಸೇವೆಯಾಗಿದೆ. ದಾಸರೆಂದಂತೆ ಮಲಗಿ

ಹೌದು, ನಲಿದು ಭಜನೆ ಹಾಡುತ್ತಾ ಹೋದ್ರೆ ಭಗವಂತ ಒಲಿಯುತ್ತಾನಂತೆ. ಇಂತಹ ಭಜನೆಯಿಂದ ಎಷ್ಟು ಲಾಭ ಉಂಟು ಅಂತ ಕೇಳಿದ್ರೆ 100 ಲಾಭಗಳಿವೆ ಅಂತೆ. ಭಜನೆಯಿಂದ ದೈವ ಸಾನ್ನಿಧ್ಯ ಹೆಚ್ಚುವುದು, ಜೀವನ ದೃಷ್ಟಿ ಬದಲಾಗುವುದು, ಹೃದಯ ಬಲಗೊಳ್ಳುವುದು, ಚೈತನ್ಯ ಜಾಗೃತವಾಗುವುದು, ರೋಗ ನಿರೋಧಕ ಶಕ್ತಿ ಹೆಚ್ಚುವುದು, ದೈಹಿಕ ಬೇನೆಗಳು ದೂರವಾಗುವುದು, ಮೆದುಳಿಗೆ ಉತ್ತೇಜನವಾಗುವುದು, ಮನಸ್ಸು ಶಾಂತವಾಗುವುದು, ಕಷ್ಟ ಪರಿಸ್ಥಿತಿಗಳು ಬದಲಾಗುವುದು, ಒತ್ತಡ ಮಾಯವಾಗುವುದು, ಕೋಪ ಕಡಿಮೆಯಾಗುವುದು, ಆತ್ಮಸ್ಥೈರ್ಯ ಹೆಚ್ಚುವುದು, ಸಮಸ್ಯೆಗಳು ಇಲ್ಲವಾಗುವುದು, ಸ್ವೀಕಾರ ಮನೋಭಾವ ಪ್ರಾಪ್ತಿಯಾಗುವುದು, ಮನಃಶಾಂತಿ ದೊರೆಯುವುದು, ತಾಳ್ಮೆ ಉಂಟಾಗುವುದು, ಬಾಂಧವ್ಯ ವೃದ್ಧಿಸುವುದು, ನಾಯಕತ್ವ ಬೆಳೆಯುವುದು, ಉತ್ತಮವಾಗಿ ನಿದ್ದೆ ಬರುವುದು, ಸಂಸ್ಕಾರ ಸಿಗುವುದು, ಸಂತೋಷ ಸಾಧ್ಯವಾಗುವುದು, ಕರ್ಮ ಕಳೆಯುವುದು, ಪಾಪ ಮರೆಯಾಗುವುದು, ಸಾಮರ್ಥ್ಯ ಹೆಚ್ಚುವುದು, ದುಶ್ಚಟಗಳು ದೂರವಾಗುವುದು, ಚಂಚಲ ಮನಸ್ಸು ದೂರವಾಗುವುದು, ಬುದ್ಧಿ ತೀಕ್ಷ್ಣವಾಗುವುದು, ಅಹಂ ಕರಗುವುದು, ಸೃಜನಶೀಲತೆ ವೃದ್ಧಿಸುವುದು, ಮೌಲ್ಯಗಳು ಹೆಚ್ಚುವುದು, ಆಧ್ಯಾತ್ಮಿಕ ಶಕ್ತಿ ಜಾಗೃತವಾಗುವುದು, ಭಯ ದೂರವಾಗುವುದು, ಬಂಧುತ್ವ ಬೆಳೆಯುವುದು, ಆರೋಗ್ಯ ವೃದ್ಧಿಸುವುದು, ತೃಪ್ತಿ ಸಿಗುವುದು, ನಿರ್ಧಾರ ಸ್ಪಷ್ಟವಾಗುವುದು, ಧನಾತ್ಮಕ ಶಕ್ತಿ ಉಂಟಾಗುವುದು, ವಾತಾವರಣ ಶುದ್ಧಿಯಾಗುವುದು, ವೈದಿಕ ತರಂಗಗಳು ಉಂಟಾಗುವುದು, ಉಪಟಳಗಳು ದೂರವಾಗುವುದು, ಜಗಳ ಇಲ್ಲವಾಗುವುದು, ವಿಭಜನೆ ಇಲ್ಲವಾಗುವುದು, ಪ್ರಶಾಂತತೆ ಪ್ರಾಪ್ತಿಯಾಗುವುದು, ಖಿನ್ನತೆ ಶಮನವಾಗುವುದು, ಆಲೋಚನೆಗಳು ಪರಿವರ್ತನೆಯಾಗುವುದು, ವಿಶ್ರಾಂತಿ ದೊರೆಯುವುದು, ಪರಮಾತ್ಮನ ಸಾಮೀಪ್ಯ ಸಾಧ್ಯವಾಗುವುದು, ಸುಖಶಾಂತಿ ನೆಮ್ಮದಿ ಹಾಗೂ ಆನಂದ ದೊರೆಯುವುದು, ಪ್ರಾಣಶಕ್ತಿ ಹೆಚ್ಚುವುದು, ದೇಹದ ಕೋಶಗಳು ಬಲಗೊಳ್ಳುವುದು, ಅರಿವು ಹೆಚ್ಚುವುದು, ಮಾನವ ಸದ್ಗುಣಗಳು ಹೆಚ್ಚುವುದು, ಆಸೆಗಳು ದೂರವಾಗುವುದು, ಜ್ಞಾನ ವೃದ್ಧಿಯಾಗುವುದು, ಲೌಕಿಕ ಕಾಮನೆಗಳು ನಾಶವಾಗುವುದು, ಶರಣಾಗತಿಯ ಭಾವ ಉಂಟಾಗುವುದು, ಜೀವನ ಶೈಲಿ ಬದಲಾಗುವುದು, ದುರ್ಬಲತೆ ದೂರವಾಗುವುದು, ನಡವಳಿಕೆ ಉತ್ತಮವಾಗುವುದು, ಧಾರ್ಮಿಕ ಪ್ರಜ್ಞೆ ಜಾಗೃತವಾಗುವುದು, ಸಂಪ್ರದಾಯ ಪ್ರಾಪ್ತಿಯಾಗುವುದು, ಭಕ್ತಿಭಾವ ಮೂಡುವುದು, ಸನ್ಮಾರ್ಗ ದೊರೆಯುವುದು, ಸಾಂಸ್ಕೃತಿಕ ಉನ್ನತಿ ಸಿಗುವುದು, ಭವ ಬಂಧನ ಕಳೆಯುವುದು, ದೈವಸ್ವರೂಪ ಕಾಣುವುದು, ಜೀವನ ಸಾರ ಅರಿಯುವುದು, ಗುರು ಕಾರುಣ್ಯ ಸಾಧ್ಯವಾಗುವುದು, ಭೂತಬಾಧೆ ಇಲ್ಲವಾಗುವುದು, ಕಾಮ ಕ್ರೋಧಾದಿಗಳು ದೂರವಾಗುವುದು, ಕೃತಜ್ಞತೆಯ ಭಾವ ಮೂಡುವುದು, ಭವರೋಗ ನಾಶವಾಗುವುದು, ಅಂತಃಕರಣ ಶುದ್ಧಿಯಾಗುವುದು, ವಿವೇಕ ಜಾಗೃತವಾಗುವುದು, ದುಃಸ್ವಪ್ನ ದೂರವಾಗುವುದು, ಇಷ್ಟಾರ್ಧ ಸಿದ್ಧಿಯಾಗುವುದು, ವೈರಾಗ್ಯ ಪ್ರಾಪ್ತಿಯಾಗುವುದು, ಅಪೇಕ್ಷೆಗಳು ಇಲ್ಲವಾಗುವುದು, ಬ್ರಹ್ಮಜ್ಞಾನ ಉಂಟಾಗುವುದು, ವಿರಕ್ತಿಯ ಭಾವ ಮೂಡುವುದು, ಮನಸ್ಸಿನ ಪ್ರವಾಹ ಕಡಿಮೆಯಾಗುವುದು, ಸತ್ಕರ್ಮ ಉಂಟಾಗುವುದು, ಭಗವತ್ ಪ್ರೇಮ ಹೆಚ್ಚುವುದು, ಏಕಾಂತ ಮೌನ ಸಿದ್ಧಿಸುವುದು, ನಿರ್ವಿಕಾರ ಸ್ಥಿತಿ ಸಿಗುವುದು, ಜನನ ಮರಣದ ಚಕ್ರದಿಂದ ಬಿಡುಗಡೆ ಸಿಗುವುದು, ಆಯುಷ್ಯ ವೃದ್ಧಿಸುವುದು, ಶ್ರೇಯಸ್ಸು ಉಂಟಾಗುವುದು, ಮನೋವಿಕಾಸವಾಗುವುದು, ಸಮೃದ್ಧಿ ಉಂಟಾಗುವುದು, ಸಕಲ ಸುಕೃತ ಪ್ರಾಪ್ತಿಯಾಗುವುದು, ಕತ್ತಲೆ ಮಾಯವಾಗುವುದು, ಸೇವಾ ಮನೋಭಾವ ಉಳಿಯುವುದು, ಭಗವಂತನ ಸಾಕ್ಷಾತ್ಕಾರ ಉಂಟಾಗುವುದು ಮುಂತಾದ 100 ಲಾಭಗಳು ಭಜನೆಯಿಂದ ನಮಗೆ ದೊರಕುವುದಕ್ಕೆ ಸಾಧ್ಯ. ಭಜನಾ ಸಂಘ ಸಂಸ್ಥೆಗಳು ಸ್ಥಾಪನೆಯಾಗಿ ನಿತ್ಯ ಭಜನೆ, ವಾರದ ಭಜನೆ, ತಿಂಗಳ ಭಜನೆ, ಸಪ್ತಾಹ ಭಜನೆ, 108 ದಿನಗಳ ಭಜನೆ, ಹಾಗೆ ವಿಶೇಷವಾಗಿ 10 ಬಗೆಯಲ್ಲಿ ಭಜನಾ ಕಾರ್ಯಕ್ರಮಗಳು ನಡೆಯುತ್ತಾ ಸಾಗುತ್ತವೆ. ಪೀಠದಲ್ಲಿ ಸ್ಥಾಪಿಸಬೇಕಾದಂತಹ ಮೂರ್ತಿ ಬಂಗಾರದ್ದಿರಬಹುದು, ಮೃತ್ತಿಕೆಯದಿರಬಹುದು, ಆದರೆ ಪೀಠ ಶುದ್ಧವಾಗಿರಬೇಕು. ಹಾಗೆಯೇ ಹೃದಯ ಶುದ್ಧಿಯಿಂದ, ನವವಿಧ ಭಕ್ತಿಯಿಂದ ಹಾಡಿದ ದಾಸರ

ಕೀರ್ತನೆಗಳು ಬಹುಮಂದಿಗೆ ಕಂಠಸ್ಥವಾಗಿ ಸನಾತನ ತತ್ವ ಸಿದ್ಧಾಂತಗಳ ಮೇಲಿನ ನಂಬಿಕೆ ಬೆಳೆಯಲು ಸಾಧ್ಯವಾಗುತ್ತದೆ. ಭಜನಾ ಸಾಹಿತ್ಯವೆಂಬುದು ಶ್ರುತಿಶಾಸ್ತ್ರಗಳ ವಿಸ್ತಾರ, ಪುರಾಣ ಕಥೆಗಳ ಆಗರ, ತತ್ವೋಪದೇಶಗಳ ಸಾಗರ, ದ್ರವ್ಯಯಜ್ಞಗಳಿಂದ ಪರಿಸರವು ಪಾವನವಾಗುವಂತೆ ಭಜನೆ ಎಂಬ ಜ್ಞಾನಯಜ್ಞದಿಂದ ಪರಿಸರದ ಆತ್ಮ ಮನಸ್ಸುಗಳು ಪುನೀತವಾಗುತ್ತವೆ. ಭಕ್ತಿ ಮಾರ್ಗಗಾಮಿಗಳು ಭಗವದ್ದರ್ಶನದ ಯೋಗ ಹೊಂದಲು ಭಜನೆಯಿಂದ ಮಾತ್ರ ಶಕ್ಯ. ಮನಸ್ಸಿನ ದುಗುಡ ದುಮ್ಮಾನಗಳು ಕಳೆದು ಆರೋಗ್ಯ ಪ್ರಾಪ್ತಿಯಾದೀತು. ಸಾಮೂಹಿಕವಾಗಿ ಮನೆ ಮಠ ಮಂದಿರಗಳಲ್ಲಿ ಭಜನೆ ನಡೆದರೆ ಚೈತನ್ಯ ಆತ್ಮಸ್ಥೈರ್ಯ ವೃದ್ಧಿಯಾದೀತು. ಧ್ಯಾನ ತಪಸ್ಸುಗಳು ಕೃತಯುಗದಲ್ಲಿ, ಯಜ್ಞ ಯಾಗಾದಿಗಳು ತ್ರೇತಾಯುಗದಲ್ಲಿ, ಪೂಜೆ ಪುನಸ್ಕಾರಗಳು ದ್ವಾಪರದಲ್ಲಿ ದೈವ ಸಾಕ್ಷಾತ್ಕಾರದ ದಾರಿಗಳಾದರೆ ಕಲಿಯುಗದಲ್ಲಿ ಭಜನೆ ಪರೋಕ್ಷ ಸಾಧನೆಗೆ ಮಾರ್ಗವಾಗಿದೆ. ಅದಕ್ಕೇ ದಾಸರು ಹೇಳಿದ್ದು,

ಅಂದದ್ದಲ್ಲವೇ. ನಾಮ ಸಂಕೀರ್ತನೆಯ ಉಪಯುಕ್ತತೆಯನ್ನು ಮನದಟ್ಟಾಗಿಸಿ ಮುಂದಿನ ಯುವ ಪೀಳಿಗೆಯು ಕೂಡ ಈ ನಿಟ್ಟಿನಲ್ಲಿ ಸಾಗುವಂತೆ ಪ್ರಯತ್ನಿಸುವುದು ನಮ್ಮ ಕರ್ತವ್ಯವೇ ಹೌದು. ಕೊನೆಯದಾಗಿ ನಾವೆಲ್ಲ ಅರಿತುಕೊಳ್ಳಬೇಕಾದದ್ದು ಏನಂದರೆ, ಕಲಿಯುಗದಲ್ಲಿ ಮುಕ್ಕಾಲು ಪಾಲು ಗಾಳಿ ನೀರು ನೈಸರ್ಗಿಕ ಫಲಪುಷ್ಪಗಳು ಮಲಿನವಾಗಿ ಹೋಗಿದೆ. ಕಲಬೆರಕೆ ಆಹಾರ ವಿಷಪೂರಿತ ಆಹಾರವೇ ಇಂದಿನ ಆಹಾರ ಸೇವನೆಯ ವೈವಿಧ್ಯಗಳಾಗಿವೆ. ಇದರಿಂದ ಮಾನವನ ಆರೋಗ್ಯ ದುರ್ಬಲವಾಗಿ ಅಸಂಖ್ಯಾತ ರೋಗಗಳಿಂದ ಚಂಚಲವಾದ ಮನಸ್ಸಿನಿಂದ ಬಳಲ್ತಾ ಇದ್ದಾನೆ. ಅವನು ಯಶಸ್ವಿಯಾಗಿ ಧ್ಯಾನ ಯೋಗ ತಪಸ್ಸು ಯಜ್ಞ ಇವುಗಳನ್ನು ಮಾಡುವುದಕ್ಕೂ ಅಸಮರ್ಥನೆನಿಸಿಕೊಂಡಿದ್ದಾನೆ. ವೈದಿಕ ವಿಧಿಗಳನ್ನು ಬಲ್ಲ ಸೃಜನಶೀಲ ವ್ಯಕ್ತಿಗಳ ಅಭಾವವೂ ಈಗ ಕಾಣಿಸ್ತಾ ಇದೆ. ಹಾಗಾಗಿ ಆತ ಕೂಡ ಸರಿಯಾದ ಬಗೆಯಲ್ಲಿ ಯಜ್ಞವನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಿತ್ತದ ಏಕಾಗ್ರತೆಯಿಂದ ಅರ್ಚನೆಯನ್ನು ಆತ ಮಾಡುವುದು ಕಷ್ಟ. ದೇವರ್ಷಿ ನಾರದರು ಹೇಳುತ್ತಾರೆ, ಭಗವನ್ನಾಮವು ಒಂದೇ ನನ್ನ ಪ್ರಾಣ, ಅದು ಆಧ್ಯಾತ್ಮಿಕ ಅಂಧಕಾರವನ್ನು ತೊಲಗಿಸುವುದಕ್ಕೆ ಸಾಧ್ಯ. ಅಂತ್ಯಕಾಲ ಬಂದಾಗ ವ್ಯಾಕರಣಗಳು ಪಂಡಿತರನ್ನು ಉಳಿಸುವುದಿಲ್ಲ. ದೇವರ ಸ್ಮರಣೆ ಹಾಗೂ ಸಂಕೀರ್ತನೆ ಇಲ್ಲದೆ ಏನನ್ನೂ ಸಾಧಿಸಲು ಅಸಾಧ್ಯ ಎನ್ನುತ್ತಾರೆ ಮಹಾತ್ಮರು. ನಮ್ಮ ಸನಾತನ ಧರ್ಮವಾದ ಋಗ್ವೇದದಲ್ಲಿ ಆ ಭಕ್ತಿಯ ಮಾರ್ಗವನ್ನು ಹೇಳಿದ್ದಾರೆ. ಉಪನಿಷತ್ನಲ್ಲಿ ಜ್ಞಾನ ಮಾರ್ಗ ಹಾಗೂ ತಿಳುವಳಿಕೆ ಸಾತ್ವಿಕ ಭಕ್ತಿಯ ವಿವರಣೆ ಇದೆ. ನಾರದ ಭಕ್ತಿ ಸೂತ್ರ, ನಾರದ ಭಕ್ತಿ ರಸಾಯನ, ಭಕ್ತಿ ರಸಾಮೃತ, ಈ ಕೃತಿಗಳಲ್ಲಿ ಸಂಕೀರ್ತನೆಗೆ ಹೆಚ್ಚು ಪ್ರಾಮುಖ್ಯತೆ ಇದೆ. ಭವಿಷ್ಯದಲ್ಲಿ ಹಿರಿಯರು ಹಾಡುವ ಭಗವಂತನ ನಾಮ ಸಂಕೀರ್ತನೆಯು ಕಿರಿಯರಲ್ಲೂ ಮೈಗೂಡುವಂತಾಗಲಿ, ಭಕ್ತಿಯ ಜ್ಯೋತಿ ದಿಗ್ದಿಗಂತಗಳಲ್ಲಿ ಪಸರಿಸಲಿ, ಪ್ರಜ್ವಲಿಸುವಂತಾಗಲಿ. ಓಂ ನಮೋ ಭಗವತೇ ವಾಸುದೇವಾಯ. ಹರಿ ಓಂ. ನನಗಿಷ್ಟವಾದಂತಹ ಒಂದು ಭಜನೆಯನ್ನು ಹಾಡುವುದಕ್ಕೆ ಅಪೇಕ್ಷಿಸ್ತಾ ಇದ್ದೇನೆ. ನಾರ

0: ಹರಿ ಓಂ, ಧನ್ಯೋಸ್ಮಿ.
1: ಇದುವರೆಗೆ ಭಜನೆಯ ಮಹತ್ವ ಈ ಕುರಿತಾಗಿ ಮಾತನಾಡಿದವರು ಜಯಂತಿ ಎಸ್ ಹೊಳ್ಳ. ಇದೀಗ ಕೇಳಿ ಸಿ ಅಶ್ವಥ್ ಅವರು ಹಾಡಿರುವ ಒಂದು ಜನಪದ ಗೀತೆ.

ಆಕಾಶವಾಣಿ ಮಂಗಳೂರು. ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ, ಸಹವಾದನ ಗಣೇಶ್, ಪಕ್ಕವಾದ್ಯದಲ್ಲಿ ವಯೋಲಿನ್ ಎಸ್ಆರ್ ಮಹಾದೇವ ಶರ್ಮಾ, ಮೃದಂಗ ತಂಜಾವೂರ್ ಕುಮಾರ್. ಮೊದಲಿಗೆ ಕೇಳಿ ಸೌರಾಷ್ಟ್ರ ರಾಗ ಮಿಶ್ರಛಾಪು ತಾಳ, ಪುರಂದರದಾಸರ ಕೀರ್ತನೆ ಶರಣು ಸಿದ್ಧಿವಿನಾಯಕ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎನ್ ರವಿಕಿರಣ್ ಅವರ ಚಿತ್ರವೀಣಾ ವಾದನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಸಮಯ 12 ಗಂಟೆಯಾಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಬಯಲು ಸೀಮೆಯ ಜಿಲ್ಲೆಗಳು ಬರಗಾಲ ಮತ್ತು ಕುಡಿಯುವ ನೀರಿಗೂ ಸಂಕಷ್ಟ ಎದುರಿಸುತ್ತಿದ್ದು, ರಾಜ್ಯದ ಪಾಲಿನ ಕಾವೇರಿ ನದಿ ನೀರಿನ ನ್ಯಾಯಯುತ ಬಳಕೆ ಹಾಗೂ ಹಂಚಿಕೆ ವಿಷಯದಲ್ಲಿ ನೆರೆ ರಾಜ್ಯ ತಮಿಳುನಾಡಿನ ಆಕ್ಷೇಪ ಸಕಾರಣವಲ್ಲ ಎಂದು ಕೇಂದ್ರ ಕೈಗಾರಿಕೆ ಹಾಗೂ ಉಕ್ಕು ಖಾತೆ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೇಕೆದಾಟು ಯೋಜನೆ ಮೂಲಕ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಒದಗಲಿದೆ. ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಸಮಗ್ರ ಯೋಜನಾ ವರದಿ ಸಲ್ಲಿಸಿದೆ. ತಮಿಳುನಾಡು ಸಹಮತಿಸುವುದು ನ್ಯಾಯಯುತ ನಡೆ ಎಂದರು. ಕೋಲಾರ ಜಿಲ್ಲೆಯ ಸರ್ಕಾರಿ ವಿಶೇಷ ದತ್ತು ಕೇಂದ್ರದಿಂದ 20 ಮಕ್ಕಳನ್ನು ಕಾನೂನುಬದ್ಧವಾಗಿ ದತ್ತು ನೀಡಲಾಗಿದೆ. 19 ಮಕ್ಕಳನ್ನು ಸ್ವದೇಶಿ ಪೋಷಕರು ದತ್ತು ಪಡೆದಿದ್ದು, 1 ಮಗುವನ್ನು ವಿದೇಶಿ ಪೋಷಕರು ದತ್ತು ಪಡೆದಿದ್ದಾರೆ ಎಂದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ತಿಳಿಸಿದ್ದಾರೆ. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರ್ಮ್ನಲ್ಲಿ ಆಯೋಜಿಸಿದೆ. ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಅವರನ್ನು ಪ್ರತಿಷ್ಠಿತ ನಾಡಪ್ರಭು ಕೆಂಪೇಗೌಡ ರಾಷ್ಟ್ರೀಯ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ರಾಮನಗರ ತಾಲೂಕು ಅಂಚೀಪುರ ಗ್ರಾಮದಲ್ಲಿ ಪಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಜೆಡಿಎಸ್ ಪಕ್ಷದ ವತಿಯಿಂದ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 11 ಕಿಲೋಮೀಟರ್ ಪಾದಯಾತ್ರೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಯೋಜನೆಯ ಒಟ್ಟು ವೆಚ್ಚ 18,000 ಕೋಟಿ ರೂಪಾಯಿ ಎಂದು ಹೇಳಲಾಗುತ್ತಿದೆ. ಇದರಿಂದ ಯಾರಿಗೆ ಲಾಭವಾಗಲಿದೆ ಎಂಬುದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು ಎಂದು ಆಗ್ರಹಿಸಿದರು. ಅಸಂಘಟಿತ ಕಾರ್ಮಿಕರಿಗೆ ಇಳಿ ವಯಸ್ಸಿನಲ್ಲಿ ಅನುಕೂಲವಾಗುವ ನಿಟ್ಟಿನಲ್ಲಿ ಸಾಮಾಜಿಕ ಭದ್ರತೆ ಕಲ್ಪಿಸಲು ಕೇಂದ್ರ ಸರ್ಕಾರ ವಂತಿಗೆ ಆಧಾರಿತ ಪಿಂಚಣಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯಪುರ ಜಿಲ್ಲೆಯಲ್ಲಿ ಈವರೆಗೆ ಒಟ್ಟು 8,457 ಜನ ಅಸಂಘಟಿತ ಕಾರ್ಮಿಕರು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಡಿ ಹೆಸರು ನೋಂದಾಯಿಸಿಕೊಂಡಿದ್ದಾರೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಎಸ್ ಸುಂಬಟ್.
1: ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸುಮಾರು 8,457 ಅಸಂಘಟಿತ ಕಾರ್ಮಿಕರು ಈ PMSYMದಲ್ಲಿ ಪಿಂಚಣಿದಾರರಾಗಿ ನೋಂದಣಿ ಮಾಡಿಸಿರುತ್ತಾರೆ. ಅವರ ವಯಸ್ಸಿನ ಆಧಾರದ ಮೇಲೆ ಅಂದ್ರೆ 18 ವರ್ಷ ವಯಸ್ಸಿನವರು ತಿಂಗಳಿಗೆ 55 ರೂಪಾಯಿ ಮಾಸಿಕ ವಂತಿಕೆ ಕಟ್ಟಬೇಕು. 19 ವರ್ಷ ಇದ್ದರು 58 ರೂಪಾಯಿ ಕಟ್ಟಬೇಕು. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಗಿರುವಂತವರು ಮಾಸಿಕ 55 ರಿಂದ

0: 200 ರೂಪಾಯಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಆದ್ರೆ ಸೇಮ್ ಅದೇ ಹಣವನ್ನು 55 ರಿಂದ 200 ರೂಪಾಯಿಯನ್ನ ಕೇಂದ್ರ ಸರ್ಕಾರದವರು ತಮ್ಮ ಖಾತೆಗೆ ಜಮಾ ಮಾಡ್ತಾರ. 60 ವರ್ಷ ನಂತರ ಪ್ರತಿ ತಿಂಗಳು ತಾವು ಜೀವಂತವರಿಗೂ 3000 ರೂಪಾಯಿ ಪೆನ್ಷನ್ ಕೊಡ್ತಾರ. ಆ ಪೆನ್ಷನ್ದಾರ ಒಂದು ವೇಳೆ ಸತ್ತರೆ ಅವನ ನಾಮಿನಿ ಯಾರಿಗೆ ಮಾಡಿದ್ರೆ ಅವರಿಗೆ ಅವರು ಜೀವಂತ ಇರೋವರೆಗೂ 1500 ರೂಪಾಯಿ ಇದನ್ನು ಕೊಡುವಂತ ಸೌಲಭ್ಯ ಇದೆ.
1: ಭಾರತ ಸರ್ಕಾರದ ಕೇಂದ್ರ ಸಂಸ್ಕೃತಿ ಸಚಿವಾಲಯ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಆಕಾಶವಾಣಿ ಧಾರವಾಡ ಕೇಂದ್ರದ ಸಹಯೋಗದಲ್ಲಿ ಶಾಲ್ಮಲಾ ಸಭಾಂಗಣದಲ್ಲಿ ಆಯೋಜಿಸಿದ ಸಾಹಿತ್ಯಾಂತರಂಗ ಕಾರ್ಯಕ್ರಮವನ್ನು ಆಕಾಶವಾಣಿ ಧಾರವಾಡ ಕೇಂದ್ರದ ತಾಂತ್ರಿಕ ವಿಭಾಗದ ಉಪ ಮಹಾನಿರ್ದೇಶಕ ಹಾಗೂ ಕೇಂದ್ರದ ಮುಖ್ಯಸ್ಥರಾದ ಕೆ ಅರುಣ್ ಪ್ರಭಾಕರ್ ಉದ್ಘಾಟಿಸಿದರು. ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಬೆಂಗಳೂರು ನಗರ ಪರಿಸರ ಪುನಶ್ಚೇತನ ಮಿಷನ್ 2026-2030 ಭಾಗವಾಗಿ ಇದೇ 27ರಂದು ಶನಿವಾರ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆಯವರೆಗೆ ಬೆಂಗಳೂರಿನ ಪ್ರಮುಖ 3 ಬಡಾವಣೆಗಳಲ್ಲಿ ಗಿಡ ನೆಡಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎನ್ಎ ಹ್ಯಾರಿಸ್ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗುಂಬೆ ಪೊಲೀಸ್ ಠಾಣೆಯ ಸಬ್ಇನ್ಸ್ಪೆಕ್ಟರ್ ಶಿವನಗೌಡ ಪಾಟೀಲ್ ಪೊಲೀಸ್ ಇಲಾಖೆ ಹಾಗೂ ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ವೃದ್ಧೆಯೋರ್ವರಿಗೆ ಮನೆ ಕಟ್ಟಿಸಿಕೊಟ್ಟಿದ್ದು ಶಿವಮೊಗ್ಗ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ಬಿ ನಿಖಿಲ್ ಹಸ್ತಾಂತರಿಸಿದರು. ಕರಾವಳಿ ಕರ್ನಾಟಕದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇಂದು ಮತ್ತು ನಾಳೆ ರಾಜ್ಯದ ಉತ್ತರ ಒಳನಾಡು ಮತ್ತು ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ 4 ಗ್ರಾಮಗಳಿಗೆ ಕೇಂದ್ರ 15ನೇ ಹಣಕಾಸು ಆಯೋಗದ ಅನುದಾನದಡಿ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳ ಕಟ್ಟಡ ನಿರ್ಮಾಣಕ್ಕೆ ತಲಾ 65 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ. ಇಂದು ಲೋಕಸಭಾ ಸಂಸದ ಡಾ ಕೆ ಸುಧಾಕರ್ ಆಯುಷ್ಮಾನ್ ಕೇಂದ್ರಗಳ ಕಾಮಗಾರಿಗಳಿಗೆ ಭೂಮಿಪೂಜೆ ನೆರವೇರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ. ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಭಾವಗೀತೆಯೊಂದನ್ನ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುಣೇಕ್.
3: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇತ್ತೀಚಿನ ಜನರನ್ನ ನಾವು ನೋಡಿದಾಗ ಬಹಳಷ್ಟು ಮಹಿಳೆಯರಲ್ಲಿ PCOS ಅಥವಾ PCOD ಅನ್ನುವಂತ ಸಮಸ್ಯೆ ಕಂಡು ಬರ್ತಾ ಇದೆ. ಅಂದ್ರೆ ಮಾನಸಿಕ ಋತುಚರ್ಯೆಯಲ್ಲಿ ಏರುಪೇರು ಆಗಿರೋದು, ಆಮೇಲೆ ಎಷ್ಟೊಂದು ವಿವಾಹಿತ ಮಹಿಳೆಯರಿಗೆ ಮಕ್ಕಳು ಆಗದೇ ಇರೋದು, ಇಂಥ ಒಂದು ಸಮಸ್ಯೆ ಬಹಳಷ್ಟು ಸಾಮಾನ್ಯ ಅಂತ ಅನ್ಸ್ಬಿಟ್ಟದ. ಇದಕ್ಕೆಲ್ಲ ಏನ್ ಕಾರಣ, ಇದು ಯಾಕೆ ಇತ್ತೀಚಿನ ದಿನದೊಳಗೆ ಹೆಚ್ಚಾಗ್ತಾ ಇದೆ ಅಂದ್ರೆ ನಾವು ಸೇವಿಸುವ ಆಹಾರನೋ, ನಾವು ವಾಸಿಸುವ ಪರಿಸರನೋ, ಇದಕ್ಕೆ ಏನ್ ಕಾರಣ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರಿದ್ದಾರೆ. ಡಾಕ್ಟರ್ ಚಂದ್ರಮತಿ ಅವರು ಡೈಟಿಷಿಯನ್, ಆಹಾರ ತಜ್ಞೆ. ಚಂದ್ರಮತಿ ಅವರನ್ನ ಮಾತನಾಡಿಸಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮಾಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಚಂದ್ರಮತಿ.
4: ನಮಸ್ಕಾರ ಮೇಡಮ್.
3: ಈಗ ಚಂದ್ರಮತಿ ಅವರು, ಸಾಮಾನ್ಯವಾಗಿ ನಾವು ಇವತ್ತಿನ ಯುವತಿಯರನ್ನಾಗಬಹುದು ಅಥವಾ ನವ ವಿವಾಹಿತ ಮಹಿಳೆಯರನ್ನಾಗಬಹುದು, ನಾವು ನೋಡಿದಾಗ ಅವರು ಈ PCOS ಅಥವಾ PCOD ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಅಂತ ಡಾಕ್ಟರ್ ಹೇಳ್ತಾರೆ. ಏನಿದು PCOS ಅಥವಾ PCOD ಅಂದ್ರೆ?
4: PCOD ಅಥವಾ PCOS ಅಂತಂದ್ರೆ ಇದು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದ್ರೆ ಇದು ಅಂಡಾಶಯದ ಅಸ್ವಸ್ಥತೆ ಮತ್ತು ಅಂಡಾಶಯದ ಅನಿಯಮಿತ ಕಾರ್ಯ ಅಂತ ಹೇಳ್ತೇವೆ. ಇದು ದೇಹದಲ್ಲಿ ಉತ್ಪತ್ತಿ ಆಗುವಂತ ಹಾರ್ಮೋನ್ಗಳ ಅಸಮತೋಲನದಿಂದ ಉಂಟಾಗುವಂತ ಒಂದು ಸಮಸ್ಯೆ. ಇತ್ತೀಚೆಗೆ ಇದು ಹೆಚ್ಚಾಗಿ ಹದಿಹರೆಯದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ ಮತ್ತು 18-45 ವರ್ಷದ ಒಳಗಿನ ಮಹಿಳೆಯರಲ್ಲಿ ಕೂಡ ಹೆಚ್ಚಾಗಿ ಇದು ಕಂಡುಬರ ಇದೆ.
3: ಈ ಪಾಲಿಸಿಸ್ಟಿಕ್ ಸಿಂಡ್ರೋಮ್ ಹಂಗಂದ್ರೆ ಏನು?
4: ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗುವ ಬದಲು ಅಲ್ಲಿ ಸಣ್ಣ ಸಣ್ಣ ಗಂಟು ಅಂಶಗಳಾಗಿ ಅಂಡಾ ಬಿಡುಗಡೆ ಆಗುವಲ್ಲಿ ಅಡ್ಡಿಯನ್ನುಂಟು ಮಾಡ್ತೈತಿ. ಹೀಗಾಗಿ ಸ್ತ್ರೀಯರಲ್ಲಿ

0: ಮುಟ್ಟು ನಿಯಮಿತವಾಗಿ ಆಗುವುದಿಲ್ಲ. ಇದರಿಂದ ಅವರ ಮಾತೃತ್ವಕ್ಕೆ ಅಡ್ಡಿ ಉಂಟಾಗ್ತೈತಿ.
1: ಈಗ ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ನೋಡ್ತಿದ್ದಾಗ ಒಬ್ಬ ಹುಡುಗಿ ಋತುಮತಿ ಆಗ್ಬೇಕು ಅಂದಾಗ ಒಂದು 12-14 ವಯಸ್ಸು ಅಂತ ಅನ್ಕೊಳ್ತಿದ್ವಿ. ಆದ್ರೆ ಇತ್ತೀಚಿನ ದಿನದೊಳಗ ಮಕ್ಕಳು ಇನ್ನೂ ಎಳೆಯಿರ್ತಾವೆ, 9 ವರ್ಷ 10 ವರ್ಷ, ಅಷ್ಟು ಬೇಗ ಋತುಮತಿಯರಾಗ್ತಾರೆ. ಇದಕ್ಕೇನ್ ಕಾರಣ?
0: ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಸಣ್ಣ ಸಣ್ಣ ಮಕ್ಕಳಂದ್ರೆ ಈಗ 9-12 ವರ್ಷದ ಮಕ್ಕಳು ಬೇಗನೆ ಅವರು ಋತುಮತಿ ಆಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರ ಅನಾರೋಗ್ಯಕರ ಆಹಾರ ಪದ್ಧತಿ, ಅದು ಮೊದಲನೇದು. ಇದರಿಂದ ಏನಾಗ್ತಾ ಇದೆ, ಅನಾರೋಗ್ಯಕರ ಆಹಾರ ಪದ್ಧತಿಯಿಂದ ಅವರಲ್ಲಿ ಬೊಜ್ಜು ಉಂಟಾಗ್ತಾ ಇದೆ ಹೆಚ್ಚಾಗಿ. ಈ ಬೊಜ್ಜಿನಿಂದ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಇದಾವೆ. ಮತ್ತೆ ಈ ಸ್ಥೂಲಕಾಯದಿಂದ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅವರ ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ. ಮತ್ತು ಋತುಚಕ್ರ ಸರಿಯಾಗಿ ಸಮಯಕ್ಕೆ ಆಗಿಲ್ಲ ಅಂದ್ರೆ ಅವ್ರಿಗೆ ಬೊಜ್ಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಇದು ಒಂಥರ ವಿಷಿಯಸ್ ಸೈಕಲ್ ಅಂತ ನಾವು ಹೇಳ್ಬೋದು. ಮತ್ತು ಅನಿಯಮಿತ ನಿದ್ದೆ, ಅಂದ್ರೆ ಸರಿಯಾದ ವೇಳೆಗೆ ನಿದ್ದೆ ಮಾಡದೇ ಇರುವುದು, ಮತ್ತು ದಿನಕ್ಕೆ ಅವರು ಇಂತಿಷ್ಟು ತಾಸು ನಿದ್ದೆ ಮಾಡ್ಬೇಕಂತ ಇರುತ್ತೆ. ಮಿನಿಮಮ್ ಒಂದು 6-7 ಗಂಟೆ ನಿದ್ದೆ ಮಾಡಬೇಕು. ಆದ್ರೆ ಈಗಿನವರದೆಲ್ಲ ನಿದ್ದೆ ಸಮಯನೇ ಬೇರೆ ಚೇಂಜ್ ಆಗ್ಬಿಟ್ಟಿದೆ. ಇದೆಲ್ಲ PCOS ಗೆ ಮುಖ್ಯ ಕಾರಣ ಅಂತ ಹೇಳ್ಬಹುದು.
1: ಈ PCOS ಸಮಸ್ಯೆ ಮುಖ್ಯವಾಗಿ ಯಾವ ವಯಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳ್ತೀರಿ?
0: ನಾನು ಈಗಾಗಲೇ ಹೇಳಿದಾಗೆ 18-45 ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿಯೂ 17 ಹೆಚ್ಚಾಗಿ ಕಂಡು ಬರ್ತಾ ಇದೆ. ಪ್ರತಿ 10 ಮಹಿಳೆಯರಲ್ಲಿ 5 ಮಹಿಳೆಯರು ಈ PCOS ಸಮಸ್ಯೆಯಿಂದ ಬಳಲಿದ್ದಾರೆ.
1: ಈಗ ಚಂದ್ರಮತಿ ಅವರ, ನಾವು ಇವತ್ತಿನ ITBT ಕ್ಷೇತ್ರವನ್ನ ನೋಡಿದಾಗ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿನ ಹುಡುಗಿಯರು ಅಥವಾ ಉದ್ಯೋಗಸ್ಥ ಮಹಿಳೆಯರು ಅಂತ ಹೇಳ್ಬಹುದು, ಇವರು ನಿರಂತರವಾಗಿ ಕಂಪ್ಯೂಟರ್ ಬಳಕೆ ಮಾಡ್ತಾನೆ ಇರ್ತಾರೆ, ಮತ್ತೆ ಒಂಥರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ತದೆ, ಇದು ಕೂಡ ಇದಕ್ಕೊಂದು ಕಾರಣ ಆಗಬಹುದಾ?
0: ಹೌದು, ಅದು ಅವರು ಕಂಟಿನ್ಯೂಸ್ ಆಗಿ ಸಿಸ್ಟಮ್ ಮುಂದೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವುದರಿಂದ ಬೊಜ್ಜು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಈಗಾಗಲೇ ಹೇಳಿದ ಹಾಗೆ ಬೊಜ್ಜು ಜಾಸ್ತಿ ಆದಂಗೆ ಅವರ ಋತುಚಕ್ರ ಸರಿಯಾದ ಸಮಯಕ್ಕೆ ಆಗುವುದಿಲ್ಲ, ಇದರಿಂದ ಮತ್ತೆ ಅನೇಕ ಸಮಸ್ಯೆಗಳು ಉಂಟಾಗ್ತದೆ. ಇದರ ಮುಖ್ಯ ಲಕ್ಷಣ ಅಂತಂದ್ರೆ ಮೊದಲನೇದು ಋತುಚಕ್ರ ಸರಿಯಾದ ಸಮಯಕ್ಕೆ ಆಗದೇ ಇರೋದು, ಮತ್ತು ಮುಖ ಮತ್ತು ದೇಹದ ಭಾಗಗಳಲ್ಲಿ ಹೆಚ್ಚು ರೋಮಗಳ ಬೆಳವಣಿಗೆ ಕಂಡು ಬರ್ತದೆ, ಮತ್ತು ಅಧಿಕ ಪ್ರಮಾಣದಲ್ಲಿ ಆಂಡ್ರೋಜನ್ ಅಂತ ಹಾರ್ಮೋನು ಉತ್ಪತ್ತಿ ಆಗ್ತೈತಿ. ಆಮೇಲೆ ಗರ್ಭಧಾರಣೆ ಆಗದೇ ಇರುವುದು, ಮತ್ತು ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೋವು ಕಾಣಿಸಿಕೊಳ್ಳುತ್ತದೆ, ಮತ್ತು ಚರ್ಮದಲ್ಲಿ ಕಪ್ಪು ಕಲೆಗಳು ಉಂಟಾಗ್ತವೆ, ಮತ್ತು ಕೂದಲ ಉದುರುವಿಕೆ, ಇವೆಲ್ಲ ಇದು PCOS ನ ಮುಖ್ಯ ಲಕ್ಷಣಗಳಂತ ಹೇಳ್ಬಹುದು.
1: ಅಂದ್ರೆ ಈ ತರದ ಯಾವ್ದಾದ್ರೂ ಲಕ್ಷಣಗಳು ಕಂಡು ಬಂದಾಗ ತಕ್ಷಣದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕು ಅಂತ ಹೇಳ್ತೀರಿ. ಈಗ ಈ PCOS ನಿಂದ ಸಂಭವಿಸುವಂತ ಅಪಾಯಗಳು ಏನೆಲ್ಲ, ಒಂದು ತೊಂದರೆಗಳು ಕಂಡು ಬರ್ತಾವ ಅಂತ ಹೇಳ್ತೀರಿ?
0: ಮೊದಲನೇದಾಗಿ ಇದು ಬೊಜ್ಜೆ ಕಾರಣ ಅಥವಾ ಬೊಜ್ಜಿನಿಂದ PCOS ಆಗೋದು, ಇದು ಒಂದು ವಯಸ್ಸಾದ ಅಂತ ಹೇಳ್ತೇವೆ, ಒಂದಕ್ಕೊಂದು ಸಂಬಂಧ ಇರ್ತದೆ. ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. PCOS ಹೊಂದಿರುವಂತಹ ಮಹಿಳೆಯರೊಳಗ ಇನ್ಸುಲಿನ್ ಗುಣಮಟ್ಟ ಕಡಿಮೆ ಇರ್ತದೆ. ಇದರಿಂದ ಏನಾಗ್ತದೆ ಅಂದ್ರೆ ದೇಹವು ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡ್ತೈತಿ, ಆದ್ರೆ ಜೀವಕೋಶಗಳು ಇದನ್ನ ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇರುತ್ತದೆ. ಇಷ್ಟೇ ಅಲ್ಲದೆ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಇದು ಮುಖ್ಯವಾಗಿ
1: PCOS ನ ಅಪಾಯ.
0: ಮತ್ತೆ ಇನ್ನು ಹೆಚ್ಚಾಗಿ ಕೆಲವು ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಉಂಟಾಗ್ತದೆ ಇದರಿಂದ, ಯಾಕಂದ್ರೆ ಅವರಿಗೆ ನಿಯಮಿತವಾಗಿ ಬುಟ್ಟು ಆಗ್ತಾ ಇರುವುದಿಲ್ಲ, ಅಂದ ಬೊಜ್ಜು ಬೆಳೀತದೆ, ಬೊಜ್ಜು ಬೆಳೆಯುವುದರಿಂದ ಬೇರೆ ಬೇರೆ ಕಾಯಿಲೆಗಳು ಬರ್ತಾ ಇರ್ತದೆ. ಇದರಿಂದ ಅವ್ರಿಗೆ ಏನಾಗ್ತದೆ ಅಂದ್ರೆ ಮಾನಸಿಕ ಖಿನ್ನತೆ ಉಂಟಾಗ್ತದೆ. ಮತ್ತು ಅನಿಯಮಿತ ಮುಟ್ಟಿನಿಂದಾಗಿ ಇನ್ನೊಂದು ಏನಾಗುತ್ತದೆ ಅಂದ್ರೆ ಗರ್ಭಾಶಯದ ಒಳಪದು ತುಂಬಾ ದಪ್ಪ ಆಗಿ ಮುಂದೆ ಅವರು ಅಂದ್ರೆ ಮುಂದಿನ ವಯಸ್ಸಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇರುತ್ತೆ. ಇವೆಲ್ಲ PCOS ನಿಂದ ಆಗುವಂತ ಅಪಾಯಗಳು.
1: ಅಂದ್ರೆ ನಾವಿಲ್ಲಿ ನೋಡ್ತಾ ಇದ್ರೆ ಒಂದಕ್ಕೊಂದು ಕಾರಣಗಳು ಒಂದರ ಮೇಲೊಂದು ಅವಲಂಬಿಸಿಕೊಂಡು ಅವ ಅಂತೇಳಿ. ಈಗ ಚಂದ್ರಮತಿ ಅವರ, ಈ PCOS ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀರಿ?
0: ಈಗಾಗಲೇ ಹೇಳಿದಂತ ಲಕ್ಷಣಗಳು ಯಾವ್ದಾದ್ರು ಕಂಡು ಬಂದಲ್ಲಿ ಮೊದಲು ಅವರು ವೈದ್ಯರನ್ನ ಸಂಪರ್ಕಿಸಿ ವೈದ್ಯರ ಸಲಹೆಯಂತೆ ಕೆಲವೊಂದು ಅವರು ಟ್ರೀಟ್ಮೆಂಟ್ ಅನ್ನ ತಗೋಬೇಕಾಗ್ತೈತಿ. ಮೊದಲನೇದಾಗಿ ಅನಿಯಮಿತ ಮುಟ್ಟು ಈ ತರ ಸಮಸ್ಯೆ ಅವ್ರಿಗೆ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವರು ಅವ್ರಿಗೆ ಮುಟ್ಟನ್ನ ನಿಯಮಿತವಾಗಿ ಮಾಡಲಿಕ್ಕೆ ಇಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳ ಮಾತ್ರೆಗಳನ್ನ ಕೊಡ್ತಾರೆ. ಇದರಿಂದ ಏನಾಗ್ತದೆ, ಅವರ ಋತುಚಕ್ರ ನಿಯಮಿತವಾಗಿ ಆಗ್ತೈತಿ. ಮತ್ತು ಇನ್ನು ರೋಮಗಳ ಬೆಳವಣಿಗೆ ನಿಯಂತ್ರಣ ಮಾಡಲು ಹಾರ್ಮೋನ್ಗಳ ಮಾತ್ರೆಗಳನ್ನ ನೀಡ್ತಾರೆ. ಮತ್ತು ಕೆಲವೊಂದು ಈ ರೋಮಗಳನ್ನು ತೆಗೆಯಲು ಬೇರೆ ಬೇರೆ ಪದ್ಧತಿಗಳು ಆದಂತ ಎಲೆಕ್ಟ್ರೋಲಿಸಿಸ್ ಮತ್ತು ಲೇಸರ್ ಟ್ರೀಟ್ಮೆಂಟ್ ಇದನ್ನ ಕೊಡೋದ್ರಿಂದ ಅವರ ಮುಖದ ಮೇಲೆ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಹೆಚ್ಚಾಗಿ ರೋಮಗಳ ಬೆಳವಣಿಗೆ ಆಗಿದ್ರೆ ಅದನ್ನು ಕೂಡ ಅವರು ನಿಯಂತ್ರಣ ಮಾಡಬಹುದು. ಮತ್ತು ಪಿಒಎಸ್ ಮಹಿಳೆಯರು ಏನ್ ಮಾಡ್ಬೇಕಾಗ್ತದೆ, ಆರೋಗ್ಯಕರ ಆಹಾರ ಶೈಲಿಯನ್ನ ಮತ್ತು ನಿಯಮಿತ ವ್ಯಾಯಾಮವನ್ನ ಸರಿಯಾಗಿ ಪಾಲಿಸಿದಲ್ಲಿ ಅದನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ಬಹುದು.
1: ಯಾವ ರೀತಿಯ ಆಹಾರ ಪದ್ಧತಿ ಸೂಕ್ತ ಅಂತ ಹೇಳ್ತೀರಿ ಅವರಿಗೆ?
0: ಪಿಸಿಒಎಸ್ ಹೊಂದಿರುವ

0: ಅಂತ ಹದಿಹರೆಯದವರಾಗ್ಲಿ ಅಥವಾ ಮಹಿಳೆಯರಾಗ್ಲಿ ಹೆಚ್ಚು ನಾರಿನಂಶವುಳ್ಳ ಕಡಿಮೆ ಕೊಬ್ಬು ಇರುವಂತಹ ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಮತ್ತು ಉತ್ತಮ ಗುಣಮಟ್ಟದ ಪ್ರೋಟೀನ್ ಇರುವಂತಹ ಆಹಾರ ಪದಾರ್ಥಗಳನ್ನ ನಿತ್ಯ ಊಟದಲ್ಲಿ ಬಳಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ ಹಾಗೆ ಪ್ರೌಢಾವಸ್ಥೆಯಲ್ಲಿರುವ ಹೆಣ್ಣು ಮಕ್ಕಳು ತಿನ್ನಲು ಸುಲಭವಾದಂತಹ ಆಹಾರಗಳ ಮೇಲೆ ಅವಲಂಬಿತರಾಗಿದ್ದು ಶಾಲಾ ಕಾಲೇಜುಗಳಲ್ಲಿ ದೊರೆಯುವ ಬೇಕರಿ ಪದಾರ್ಥ, ಕೃತಕ ಪಾನೀಯಗಳು, ಕರಿದ ತಿಂಡಿ ತಿನಿಸುಗಳು, ಜಂಕ್ ಫುಡ್ ಇವುಗಳನ್ನು ಹೆಚ್ಚಾಗಿ ಸೇವಿಸುವುದರಿಂದ ಅದರಲ್ಲಿರುವ ಕೃತಕ ರಾಸಾಯನಿಕಗಳು ಹಾರ್ಮೋನುಗಳ ಮೇಲೆ ಪರಿಣಾಮ ಬೀರಿ ಆ ಹಾರ್ಮೋನುಗಳ ಕಾರ್ಯ ಕುಂಠಿತವಾಗುತ್ತದೆ.
1: ಅಂದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಅವರು ನಿರ್ಬಂಧಿಸಬೇಕು ಅಂತ ಹೇಳ್ತೀರಿ, ಅಂದ್ರೆ ಅದನ್ನ ಉಪಯೋಗಿಸಬಾರದು, ತಿನ್ನಬಾರದು ಅಂತ?
0: ಮೊದಲನೇದಾಗಿ ಇತ್ತೀಚೆಗೆ ಎಲ್ಲರೂ ಈಗ ರೆಡಿಯಾಗಿ ಸಿಗುವಂತ ಆಹಾರಗಳನ್ನ ಬಳಸುವುದರಿಂದ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಇರ್ತದೆ ಅಥವಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಇರ್ತದೆ. ಸೊ ಹೀಗಾಗಿ ಅವರು ಹೆಚ್ಚಿನ ಸಕ್ಕರೆಯುಕ್ತ ಆಹಾರಗಳು ಹಾಗೂ ಪಾನೀಯಗಳು, ಅಂದರೆ ಸಂಸ್ಕರಿಸಿದ ಆಹಾರ ಪದಾರ್ಥಗಳು, ತಂಪು ಪಾನೀಯಗಳು ಇವುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರುವುದರಿಂದ ಅವು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಮತ್ತು ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಅಂತ ಏನು ಹೇಳ್ತೇವೆ ನಾವು, ಮೈದಾ, ಸಕ್ಕರೆ, ಪಾಲಿಶ್ ಮಾಡಿದಂತ ಅಕ್ಕಿ ಮತ್ತು ಅದರಿಂದ ತಯಾರಿಸಿದ ಆಹಾರ ಪದಾರ್ಥಗಳು, ವನಸ್ಪತಿ ಇವುಗಳನ್ನ ಒಳಗೊಂಡಂತ ಆಹಾರಗಳು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನ ಏರಿಸ್ತದೆ, ಅಂದ್ರೆ ಅವುಗಳ ಮೇಲೆ ಪರಿಣಾಮ ಬೀರುತ್ತದೆ. ಉದಾಹರಣೆಗೆ ಇತ್ತೀಚೆಗೆ ಎಲ್ಲರೂ ಸೇವಿಸುವಂತ ಆಹಾರಗಳಾದ ಪಾಸ್ತಾ, ನೂಡಲ್ಸ್, ಮ್ಯಾಕ್ರೋನಿ, ಪಿಜ್ಜಾ, ಕೇಕ್ ಮತ್ತು ಇತರೆ ಬೇಕರಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸ್ತಾ ಇದ್ದಾರೆ ಮತ್ತು ಮೈದಾದಿಂದ ತಯಾರಿಸಿದ ಖಾದ್ಯಗಳನ್ನ ಹೆಚ್ಚಾಗಿ ಇತ್ತೀಚಿನ ಜನರು ಉಪಯೋಗಿಸ್ತಾ ಇರೋದ್ರ ಈ PCOS ಸಮಸ್ಯೆ ಹೆಚ್ಚಾಗ್ತಾ ಇದೆ. ಮತ್ತು ಇನ್ನು ಕೊಬ್ಬಿನ ಅಂಶವುಳ್ಳಂತ ಆಹಾರಗಳಂತಂದ್ರೆ ಈಗ ನಾವು ಕೆನೆ, ಬೆಣ್ಣೆ, ತುಪ್ಪ, ಚೀಸ್, ಫ್ಲೇವರ್ಡ್ ಮಿಲ್ಕ್ ಇವುಗಳನ್ನು ಸೇವಿಸುವುದರಿಂದ ಆಂಡ್ರೋಜನ್ ಹಾರ್ಮೋನ್ಗಳು ಹೆಚ್ಚಾಗ್ತದೆ, ಇದರಿಂದ ಅಂಡಾಣುಗಳ ಉತ್ಪತ್ತಿ ಕುಂಠಿತಗೊಳ್ಳುತ್ತದೆ. ಮತ್ತು ಇನ್ನು ಮಾಂಸಾಹಾರ ತಿನ್ನುವರಲ್ಲಿ ಅವರು ಹೆಚ್ಚಾಗಿ ಕೆಂಪು ಮಾಂಸ, ಮೊಟ್ಟೆ, ಹಳದಿ ಭಾಗ ಇವುಗಳನ್ನು ಸೇವಿಸುವುದರಿಂದ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಟ್ರಾನ್ಸ್ ಫ್ಯಾಟ್ ಅಂತ ಏನು ಹೇಳ್ತೇವೆ ಇವು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸ್ತಾ ಇದೆ. ಇನ್ನು ರೆಡಿ ಫುಡ್ಗಳನ್ನು ಏನು ತಿಂತಾ ಇದ್ದಾರೆ ಇದರಲ್ಲಿ ಹೆಚ್ಚು ಉಪ್ಪಿನ ಅಂಶ ಇರ್ತದೆ, ಅಂದರೆ ಕುರುಕಲು ತಿಂಡಿ ತಿನಿಸುಗಳು, ಹಪ್ಪಳ, ಚಿಪ್ಸ್, ಉಪ್ಪಿನಕಾಯಿ ಇವು ರಕ್ತದ ಒತ್ತಡವನ್ನು ಮೇಲೆ ಪರಿಣಾಮ ಬೀರುತ್ತಾ ಇದೆ. ಇನ್ನು ಕೆಲವು ಜನರು ಮೇಲಿಂದ ಮೇಲೆ ಟೀ ಮತ್ತು ಕಾಫಿ ಸೇವನೆ ಮಾಡ್ತಾ ಇರೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂತ ಹೇಳ್ತೇವೆ, ಅಂದ್ರೆ ಕಾರ್ಟಿಸೋಲ್ ಹಾರ್ಮೋನ್, ಇದರ ಲೆವೆಲ್ ಕೂಡ ಹೆಚ್ಚಾಗ್ತದೆ, ಇದರಿಂದ ಇನ್ಸುಲಿನ್ ಲೆವೆಲ್ ಹೆಚ್ಚಾಗ್ತದೆ. ಇನ್ಸುಲಿನ್ ಲೆವೆಲ್ ಹೆಚ್ಚಾದಾಗ ಅದು ಜೀವಕೋಶಗಳು ಅದನ್ನ ಹೀರ್ಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಇದರಿಂದ ಏನಾಗ್ತದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಆಗ್ತದೆ, ಇದರಿಂದ ಹಾರ್ಮೋನ್ಗಳ ಅಸಮತೋಲನ ಆಗುವುದು. ಮತ್ತು ರಸ್ತೆ ಬದಿಯ ಆಹಾರಗಳನ್ನು ಸೇವಿಸುವುದರಿಂದ ಅಂದ್ರೆ ಈಗ ಹೆಚ್ಚಾಗಿ ಚೈನೀಸ್ ಫುಡ್ಸ್ ಏನು ಇತ್ತೀಚಿನ ಜನರು ಉಪಯೋಗಿಸ್ತಾ ಇದ್ದಾರೆ ಇವುಗಳಲ್ಲಿ ಮೋನೋಸೋಡಿಯಂ ಗ್ಲುಟಾಮೇಟ್ ಅಂತ ಅಂದ್ರೆ ಚೈನೀಸ್ ಶುಗರ್ ಅಂತ ಹೇಳ್ತೇವೆ, ಆ ಎಡಿಟಿವ್ ಇರುವುದರಿಂದ ಇದು ಫಾಲಿಕ್ಯುಲರ್ ಹೆಲ್ತ್ ಅಂದ್ರೆ ಅಂಡೋತ್ಪತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ, ಇದರಿಂದಾಗಿ ಅಂಡೋತ್ಪತ್ತಿ ಸರಿಯಾಗಿ ಆಗುವುದಿಲ್ಲ, ಹೀಗಾಗಿ ಅವರದು ಋತುಚಕ್ರ ಕೂಡ ಸರಿಯಾಗಿ ಆಗುವುದಿಲ್ಲ.
1: ಈಗ ಡಾಕ್ಟರ್ ಚಂದ್ರಮತಿ ಅವರು ಈ ತರದ ಸಮಯ ಇರೋರು ಅವರ ಜೀವನ ಶೈಲಿ ಆಹಾರ ಶೈಲಿ ಹೇಗೆ ರೂಢಿಸ್ಕೊಳ್ಬೇಕು ಅಂತೀರಿ, ಅಂದ್ರೆ ಏನು ತಿನ್ಬೇಕು, ಹೇಗೆ ಟೈಮು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
0: ಈ PCOS ಹೊಂದಿರುವಂತಹ ಮಹಿಳೆಯರಾಗ್ಲಿ ಅಥವಾ ಹದಿಹರೆಯದವರಾಗ್ಲಿ ಮೊದಲನೇದಾಗಿ ಅವರು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂತಹ ಆಹಾರಗಳನ್ನ ಸೇವಿಸಬೇಕು. ಅಂದ್ರೆ ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂದ್ರೆ ನಾವು ಯಾವುದೇ ಒಂದು ಆಹಾರವನ್ನು ಸೇವಿಸಿದಾಗ ಒಂದು ನಿರ್ದಿಷ್ಟದ ಅವಧಿಯಲ್ಲಿ ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಯಾವ ಲೆವೆಲ್ಗೆ ಏರ್ತದೆ ಅನ್ನೋದನ್ನ ಸೂಚಿಸುವಂತ ಸೂಚ್ಯಂಕ ಅಂತ ಹೇಳ್ತೇವೆ ನಾವು. ಉದಾಹರಣೆಗೆ ಈಗ ನಾವು ರಿಫೈನ್ ಕಾರ್ಬೋಹೈಡ್ರೇಟ್ ಅಂದ್ರೆ ಮೈದಾದಿಂದ ಮಾಡಿದಂತ ಆಹಾರ ಪದಾರ್ಥ ಆಗ್ಲಿ ಅಥವಾ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದಂತ ಪದಾರ್ಥ ಆಗ್ಲಿ ಅವುಗಳನ್ನು ತಿಂದಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚುತ್ತದೆ. ಸೊ ಅದಕ್ಕಾಗಿ ಅವರು ಈ ಪಾಲಿಶ್ ಮಾಡಿದ ಅಕ್ಕಿಯಿಂದ ಮಾಡಿದ ಆಹಾರ ಪದಾರ್ಥ, ಮೈದಾ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು. ಇವುಗಳು ಬೊಜ್ಜಿಗೆ ಕಾರಣವಾಗ್ತದೆ, ಇದರಿಂದ ಬೇರೆ ಕಾಯಿಲೆಗಳು ಕೂಡ ಸಂಭವಿಸ್ತದೆ. ಆದ್ದರಿಂದ ಹೆಚ್ಚು ನಾರಿನಂಶ ಆಹಾರ ಪದಾರ್ಥಗಳನ್ನು ಅವರು ಸೇವಿಸಬೇಕು. ಅಂದರೆ ಯಾವುದು ಹೆಚ್ಚು ನಾರಿನಂಶ ಇರುತ್ತೆ ಅದರದ್ದು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೆ ಅಂತ ನಾವು ಹೇಳ್ತೇವೆ. ಅದು ಯಾವಂದ್ರೆ ತರಕಾರಿಗಳು, ಸೊಪ್ಪಿನ ತರಕಾರಿಗಳು, ಸಿಪ್ಪೆ ಸಮೇತ ಇರುವಂತಹ ಬೇಳೆಕಾಳುಗಳು, ಸಿರಿಧಾನ್ಯಗಳು ಮತ್ತು ಅವುಗಳಿಂದ ತಯಾರಿಸಿದಂಥ ಆಹಾರ ಪದಾರ್ಥಗಳು, ಇವು ಕಡಿಮೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೊಂದಿರುವಂಥ ಆಹಾರಗಳು ಇವುಗಳನ್ನು ಹೆಚ್ಚಾಗಿ ಅವರು ಸೇವಿಸಬೇಕು. ಮತ್ತು ನಿತ್ಯ ಊಟದಲ್ಲಿ ಸೊಪ್ಪಿನ ತರಕಾರಿಗಳನ್ನು ಹೆಚ್ಚಾಗಿ ಸೇವಿಸಬೇಕು, ಯಾಕಂದ್ರೆ ಇದರಿಂದ ಅಂಡಾಣುಗಳ ಉತ್ಪತ್ತಿಯಾಗಲು ಸಹಾಯ ಆಗ್ತದೆ, ಅದಲ್ಲದೆ ಅಂಡಾಣುಗಳ ಫಲವತ್ತತೆ ಕೂಡ ಸರಿಯಾದ ಪೋಷಕಾಂಶಗಳು ಸಿಗ್ತದೆ. ಮುಖ್ಯವಾಗಿ ಫೋಲಿಕ್ ಆಸಿಡ್, ಬಿ ವಿಟಮಿನ್ ಮತ್ತು ಐರನ್ ಇವು ಹೆಚ್ಚಾಗಿ ಈ ತರಕಾರಿಗಳಲ್ಲಿ ಸಿಗುವುದರಿಂದ ಅವರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತದೆ. ಮತ್ತು ಇನ್ನು ಪ್ರೋಟೀನ್ ಯುಕ್ತ ಆಹಾರಗಳಾದ ವಿವಿಧ ಬೇಳೆಕಾಳುಗಳು, ಮೀನು, ಕೆನೆರಹಿತ ಹಾಲು ಮತ್ತು ಅದರ ಉತ್ಪನ್ನಗಳನ್ನ ಹೆಚ್ಚು ಸೇವಿಸುವುದರಿಂದ ಇನ್ಸುಲಿನ್ ಗುಣಮಟ್ಟವನ್ನ ನಾವು ಸುಧಾರಿಸಬಹುದು. ಮತ್ತು ಇನ್ನು ಕೊಬ್ಬಿನಾಂಶ ಅಂದ್ರೆ ಒಳ್ಳೆ ಕೊಬ್ಬಿನಾಂಶ ಇರುವಂತಹ ಆಹಾರಗಳಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಒಳಗೊಂಡಂತಹ ಆಹಾರ ಪದಾರ್ಥಗಳು, ಅಂದ್ರೆ ಅಗಸೆ ಬೀಜ ಆಗಲಿ,

0: ಅಗಸೆಯಿಂದ ಮಾಡಿದಂತ ಚಟ್ನಿ ಆಗಲಿ, ಸೋಯಾ ಅವರಿ, ಮೀನು, ಇವುಗಳನ್ನು ನಿತ್ಯ ಸೇವಿಸುವುದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಈಸ್ಟ್ರೋಜನ್ ಉತ್ಪತ್ತಿ ಆಗುವುದನ್ನು ನಿಯಂತ್ರಿಸಿ ಅಂಡೋತ್ಪತ್ತಿ ಸುಧಾರಿಸಲು ಸಹಾಯ ಆಗ್ತದೆ. ಮತ್ತು ವಿಟಮಿನ್ಗಳಾದಂತಹ ವಿಟಮಿನ್ ಇ ಇರುವಂತ ಆಹಾರಗಳಾದ ಎಳ್ಳು, ಸೂರ್ಯಕಾಂತಿ, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇವುಗಳು ಕೂಡ ಹಾರ್ಮೋನ್ಗಳ ಸಮತೋಲನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡ್ತವೆ. ಅಲ್ಲದೆ ಇವುಗಳಲ್ಲಿ ಖನಿಜ ಲವಣಗಳಾದ ಮ್ಯಾಗ್ನೀಷಿಯಂ, ಕಾಪರ್, ಐರನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಅವುಗಳು ಸಹ ಹಾರ್ಮೋನ್ ಸಮತೋಲನ ಕಾಪಾಡುವಲ್ಲಿ ಸಹಾಯ ಆಗ್ತದೆ. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೀವಿ, ಇದು ಎಲ್ಲ ಒಂದು ಕಾಯಿಲೆ ಅಥವಾ ರೋಗಕ್ಕೆ ರಾಮಬಾಣ ಅಂತ ಹೇಳಬಹುದು. ವಿಟಮಿನ್ ಸಿ ಇರುವಂತ ಆಹಾರಗಳು, ವಿಟಮಿನ್ ಸಿ ಇರುವಂತ ಆಹಾರಗಳನ್ನು ಹೆಚ್ಚಾಗಿ ಊಟದಲ್ಲಿ ಬಳಸುವುದರಿಂದ ಋತುಚಕ್ರ ನಿಯಮಿತವಾಗುವುದು ಮತ್ತು ಅಂಡಾಣು ಉತ್ಪತ್ತಿಗೆ ಸಹಾಯಕವಾಗುವುದು. ಉದಾಹರಣೆ ನಿಂಬೆ ರಸ ಆಗಲಿ ಅಥವಾ ಮೋಸಂಬಿ, ಕಿತ್ತಳೆ ರಸ, ನೆಲ್ಲಿಕಾಯಿ, ಇವುಗಳನ್ನು ಯಾವುದಾದ್ರೂ ನಿತ್ಯ ಆಹಾರದಲ್ಲಿ ಅವರು ಬಳಸಬೇಕು. ಮತ್ತು ಇನ್ನು ಋತುಮಾನಕ್ಕೆ ತಕ್ಕಂತೆ ನಾವು ಹಣ್ಣುಗಳನ್ನು ಸೇವಿಸಬೇಕಾಗ್ತದೆ. ಅಂದರೆ ಈ ಪಿ ಸಿ ಓ ಎಸ್ ಇರುವಂಥ ಮಹಿಳೆಯರು ಕನಿಷ್ಠ ದಿನಕ್ಕೆ ಅವರು 200-250 ಗ್ರಾಂನಷ್ಟು ಹಣ್ಣು ತರಕಾರಿಗಳನ್ನು ಸೇವಿಸಬೇಕು. ಇದರಲ್ಲಿ ಜೀವಸತ್ವಗಳು ಮುಖ್ಯವಾಗಿ ವಿಟಮಿನ್ ಬಿ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಹೇರಳವಾಗಿ ದೊರೆಯುತ್ತವೆ. ಇದರಿಂದ ಋತುಚಕ್ರ ನಿಯಮಿತವಾಗಿ ಅಂಡಾಣುಗಳ ಫಲವತ್ತತೆ ಉತ್ತಮವಾಗಿ ಆಗುವುದು. ಆದಷ್ಟು ಹಣ್ಣು ತರಕಾರಿಗಳನ್ನು ಊಟದ ಮೊದಲು ಸೇವಿಸುವುದರಿಂದ ಅದರಲ್ಲಿರುವ ವಿಟಮಿನ್ ಮತ್ತು ಮಿನರಲ್ಗಳು ಸರಿಯಾಗಿ ದೇಹಕ್ಕೆ ಒದಗುವುದು. ಇದರಿಂದ ಬೊಜ್ಜು ಕೂಡ ನಿಯಂತ್ರಣದಲ್ಲಿಡಲು ಸಾಧ್ಯವಾಗುವುದು.
1: ಈಗ ಈ ಪಿ ಸಿ ಓ ಎಸ್ ಇರುವಂತಹ ಮಹಿಳೆಯರಿಗೆ ಅಥವಾ ಯುವತಿಯರಿಗೆ ಒಂದು ನಾವು ಆಹಾರದ ತಟ್ಟೆಯನ್ನು ನೀಡಿದ್ರೆ ಆ ಆಹಾರದ ತಟ್ಟೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು ಅಂತ ಹೇಳ್ತೀರಿ?
0: ಪಿ ಸಿ ಓ ಎಸ್ ಇರುವಂತ ಮಹಿಳೆಯರು ಯಾವ ರೀತಿಯ ಆಹಾರವನ್ನು ಸೇವಿಸಬೇಕು ಅಂದ್ರೆ ಈಗ ಬೆಳಗ್ಗೆಯಿಂದ ಸಾಯಂಕಾಲಕ್ಕೆ ಯಾವ ರೀತಿ ಅವರು ಒಂದು ಆಹಾರದ ಮಾದರಿ ಇರಬೇಕು ಅಂದ್ರೆ, ಬೆಳಗ್ಗೆ ಅವರು ಮೊದಲು ಒಂದು ಗ್ಲಾಸ್ ಬಿಸಿ ನೀರು ನಿಂಬೆ ರಸ ಬೆರೆಸಿ ಕುಡಿಯಬೇಕು. ನಂತರ ಉಪಹಾರದ 1/2 ಗಂಟೆ ಮೊದಲು ಹಣ್ಣುಗಳಾಗಲಿ ಅಥವಾ ಮೊಳಕೆ ಬರೆಸಿದ ಕಾಳುಗಳು ಅಥವಾ ಬೇಯಿಸಿದ ತರಕಾರಿಗಳನ್ನು ಸೇವಿಸಬೇಕು. 1/2 ಗಂಟೆ ನಂತರ ಉಪಹಾರ, ಅಂದ್ರೆ ಉಪಹಾರ ಅಂದ್ರೆ ಇದು ಪೌಷ್ಟಿಕಾಂಶವುಳ್ಳ ಉಪಹಾರ ಆಗಿರಬೇಕು. ಅಂದ್ರೆ ಈ ಗೋಧಿ ರವೆಯಿಂದ ಮಾಡಿದ ಉಪ್ಪಿಟ್ಟು ಅಥವಾ ಗೋಧಿ ದೋಸೆ, ರಾಗಿ ದೋಸೆ, ಸಿರಿಧಾನ್ಯಗಳಿಂದ ತಯಾರಿಸಿದಂತಹ ದೋಸೆ, ಇಡ್ಲಿ, ಪಡ್ಡು, ತರಕಾರಿಗಳನ್ನು ಬೆರೆಸಿ ಮಾಡಿದಂತ ತಾಲಿಪಟ್ಟು ಮತ್ತು ಸೊಪ್ಪುಗಳಿಂದ ತಯಾರಿದಂತ ಪರೋಟ, ಅವರ ಉಪಹಾರ ಈ ರೀತಿ ಆಗಿರಬೇಕು. ಮತ್ತು ಮಧ್ಯಾವಧಿ, ಅಂದ್ರೆ ಈಗ ಉಪಹಾರ ಮತ್ತು ಮಧ್ಯಾಹ್ನ ಊಟದ ನಡುವಿನ ಸಮಯದಲ್ಲಿ ಅವರು ಆದಷ್ಟು ಹಣ್ಣು ಹಣ್ಣಿನ ರಸಗಳನ್ನು ಸೇವಿಸಬೇಕು ಅಥವಾ ಮನೆಯಲ್ಲಿ ಮಾಡಿದಂತ ತರಕಾರಿಗಳ ಸೂಪು ಅಥವಾ ಮಜ್ಜಿಗೆ ಅಥವಾ ಕೆನೆರಹಿತ ಹಾಲು ಈ ತರದ ಪಾನೀಯಗಳನ್ನ ಅವರು ಸೇವಿಸಬೇಕು. ಮತ್ತು ಮಧ್ಯಾಹ್ನ ಮತ್ತೆ ರಾತ್ರಿ ಊಟ ಅವರದು ಹೇಗಿರ್ಬೇಕಂದ್ರೆ ಅದು ಕಂಪ್ಲೀಟ್ ಮೀಲ್ ಅಂತ ಇರಬೇಕು. ಅಂದ್ರೆ ಈಗ ನಾವು ಉಪಯೋಗಿಸುವಂತ ದಿನದ ಊಟದಲ್ಲಿ ಉಪಯೋಗಿಸುವ ಜೋಳದ ರೊಟ್ಟಿ ಆಗಲಿ ಅಥವಾ ಚಪಾತಿ ಅಥವಾ ಪುಲ್ಕ ಮತ್ತು ಕಾಳಿನ ಪಲ್ಲೆ, ಬೇರೆ ಬೇರೆ ತರಕಾರಿಗಳ ಪಲ್ಲೆ, ಅನ್ನದ ಪಾಲಿಶ್ ಮಾಡಿರುವಂತ ಅಕ್ಕಿ ಅನ್ನದ ಬದಲು ಅವರು ಮಿಲೆಟ್ ಅಥವಾ ಸಿರಿಧಾನ್ಯಗಳಿಂದ ಮಾಡಿದಂತ ಅನ್ನ ಅಥವಾ ಜೋಳದ ಅಂಬಲಿ ಅಥವಾ ರಾಗಿ ಅಂಬಲಿ ಇವುಗಳನ್ನು ಉಪಯೋಗಿಸಿದರೆ ಇದರಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಡಿಮೆ ಇರ್ತದೆ. ಮತ್ತು ಸಾಯಂಕಾಲ ಅವರಿಗೆ ಏನಾದರೂ ಸ್ನ್ಯಾಕ್ಸ್ ಅಥವಾ ತಿನ್ನಬೇಕು ಆ ಥರ ಇದ್ರೆ ಋತುಮಾನದಲ್ಲಿ ದೊರೆಯುವಂತ ಹಣ್ಣುಗಳನ್ನು ತಿನ್ನಬಹುದು ಅಥವಾ ಬೇಯಿಸಿದ ಕಾಳುಗಳನ್ನು ಅಥವಾ ಎಣ್ಣೆ ಇಲ್ಲದೆ ತಯಾರಿಸಿದಂತ ಅವಲಕ್ಕಿ ಅಥವಾ ಮಂಡಕ್ಕಿ, ಕಾಮನ್ ಆಗಿ ತಿನ್ನುವಂತ ಈ ಅವಲಕ್ಕಿ ಮಂಡಕ್ಕಿ ಎಣ್ಣೆ ಇಲ್ಲದನ್ನ ಅವರು ಸೇವಿಸಬಹುದು. ಹೀಗೆ ಅವರು ಉತ್ತಮ ಆಹಾರ ಶೈಲಿಯ ಜೊತೆಗೆ ದೈಹಿಕ ವ್ಯಾಯಾಮ, ಯೋಗ ಮತ್ತು ವಾಕಿಂಗ್ ರೂಢಿಸಿಕೊಂಡಲ್ಲಿ ಋತುಚಕ್ರಕ್ಕೆ ಸಂಬಂಧಿತ ಅಸ್ವಸ್ಥತೆಯನ್ನು ಮತ್ತು ಅನಿಯಮಿತ ಮುಟ್ಟನ್ನು ಸರಿಪಡಿಸಬಹುದು. ಅಲ್ಲದೆ ಅಂಡಾಣುಗಳ ಉತ್ಪತ್ತಿಯನ್ನು ಕೂಡ ಹೆಚ್ಚಿಸಲು ಸಾಧ್ಯವಾಗ್ತದೆ. ವೈದ್ಯರ ಸಲಹೆಯಂತೆ ಅವರು ನಡೆದುಕೊಳ್ಳಬೇಕು ಮತ್ತು ಅದರ ಜೊತೆ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಮಾಡಬೇಕು. ಮೊದಲನೇದಾಗಿ ಆಹಾರ ಸೇವನೆ ಅವರ ವೇಳೆಯನ್ನು ಸರಿಪಡಿಸ್ಕೋಬೇಕು. ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಸೆಕ್ರೀಟ್ ಆಗುವಂತಹ ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಅದು ಕರೆಕ್ಟ್ ಟೈಮಿಗೆ ನಾವು ಆಹಾರ ಸೇವಿಸಿದಾಗ ಆ ಟೈಮಲ್ಲಿ ಎಷ್ಟು ಸೆಕ್ರೀಟ್ ಆಗಬೇಕು ಹಾರ್ಮೋನ್ ಆಗಲಿ ಎಂಜೈಮ್ಸ್ ಆಗಲಿ ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೀಟ್ ಆಗುವುದರಿಂದ ಇದು ನಮ್ಮ ಋತುಚಕ್ರ ನಿಯಮಿತವಾಗುವುದಾಗಲಿ ಅಥವಾ ಅಂಡೋತ್ಪತ್ತಿ ಆಗುವುದಾಗಲಿ ಸರಿಯಾಗಿ ಆಗ್ತದೆ. ಇದರ ಜೊತೆಗೆ ಅವರು ಸರಿಯಾದ ಸಮಯಕ್ಕೆ ನಿದ್ರೆ ಮಾಡುವ, ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಅವರ ನಿದ್ರೆ ಸಮಯ ಸರಿಯಾಗಿರ್ಬೇಕು. ಯಾಕಂದ್ರೆ ನಾವು ಮಲಗಿದಾಗೂ ಕೂಡ ನಮ್ಮ ದೇಹ ಕೆಲಸ ಮಾಡ್ತಾ ಇರ್ತದೆ, ಒಳಗಿನ ನಮ್ಮ ಅಂಗಾಂಗಗಳು ಕೆಲಸ ಮಾಡ್ತಿರ್ತಾವ, ಆ ವೇಳೆಯಲ್ಲಿ ಕೂಡ ಕೆಲವೊಂದು ಸೆಕ್ರೀಷನ್ಸ್ ಆಗ್ತಾ ಇರ್ತದೆ, ಅದು ಕೂಡ ಸರಿಯಾಗಿ ಆಗ್ಬೇಕಂದ್ರೆ ನಮ್ಮ ನಿದ್ದೆಯ ವೇಳೆ ಕೂಡ ಸರಿಯಾಗಿರ್ಬೇಕು. ಇವುಗಳನ್ನೆಲ್ಲ ಅವರು ಪಾಲಿಸಿದಲ್ಲಿ ಈ PCOS ಸಮಸ್ಯೆಯನ್ನು ನಾವು ಗುಣಪಡಿಸಿಕೊಳ್ಳಲು ಸಾಧ್ಯವಾಗುತ್ತೆ.
1: ಅಂದ್ರೆ ವೈದ್ಯರ ಒಂದು ಮಾರ್ಗದರ್ಶನದ ಅವಶ್ಯಕತೆ ಇದೆ, ಅದರ ಜೊತೆಗೆ ಪ್ರತಿನಿತ್ಯ ನಾವು ಸೇವಿಸುವಂತ ಆಹಾರ ತರಕಾರಿ ಹಣ್ಣು ನಿಯಮಿತವಾಗಿ ವೇಳೆಗೆ ಸರಿಯಾಗಿ ಸೇವಿಸೋದ್ರಿಂದ ಈ PCOS ಸಮಸ್ಯೆಯನ್ನ ಒಂದು ಸಂಪೂರ್ಣವಾಗಿ ಪರಿಹರಿಸಬಹುದು ಅಂತ ನಾವು ಹೇಳ್ತೀರಿ. ಆಯ್ತು ಚಂದ್ರಮತಿ ರೋಕಡೆ ಅವರೇ, ಈ PCOS ಅನ್ನುವ ಸಮಸ್ಯೆ ಇತ್ತೀಚಿನ ದಿನದಲ್ಲಿ ನಾವು ಹೆಚ್ಚಾಗಿ

0: ಕೇಳ್ತಾ ಇದ್ದೀವಿ. ಈ ಸಮಸ್ಯೆಗೆ ಮನೆಯಲ್ಲಿನೇ ನಾವು ಸೇವಿಸುವ ಆಹಾರದ ಮೂಲಕ ಹೇಗೆ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂದ್ರೆ, ಇದಕ್ಕೆ ನಾವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನೀನು ಮಾಡೋದು ನಮ್ಮ ಕೈಯಲ್ಲೇ ಇದೆ, ಆಹಾರ ಸೇವಿಸೋದು ನಮ್ಮ ಕೈಯಲ್ಲೇ ಇದೆ. ಯಾವುದಕ್ಕೂ ಒಂದು ಟೈಮ್ ಟೇಬಲ್ ಅನ್ನ ಹಾಕೊಂಡು ಅದರ ಪ್ರಕಾರವಾಗಿ ನಾವು ನಡ್ಕೊಂಡು ಹೋದಾಗ ಇದಕ್ಕೆ ಪರಿಹಾರ ಕಂಡುಕೊಳ್ಬಹುದು ಅನ್ನುವಂತ ಸಲಹೆಯನ್ನ ತಾವು ನಮ್ಮ ಕೇಳುಗರಿಗೆ ನೀಡಿದಿರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇದುವರೆಗೂ ಆಹಾರ ತಜ್ಞೆ ಡಾಕ್ಟರ್ ಚಂದ್ರಮತಿ ರೋಖಡೆ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಈಗ ಭಾವಗೀತೆಯೊಂದನ್ನ ಕೇಳೋಣ. ರಚನೆ ಡಾಕ್ಟರ್ ಜಿ ಶುರುದ್ರಪ್ಪ, ಧ್ವನಿ ರತ್ನಮಾಲಾ ಪ್ರಕಾಶ್ ಅವರದ್ದು.

0: ಇದುವರೆಗೂ ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ ಡಾಕ್ಟರ್ ಜಿಎಸ್ ಶುರುದ್ರ ಅವರ ಗೀತೆಯನ್ನ ಕೇಳಿದಿರಿ. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ

0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
1: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
2: ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರತಿ ಬುಧವಾರ ರಾತ್ರಿ 8:00. ಈ ವಾರದ ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಕಾಡುವ ಆರೋಗ್ಯ ಸಮಸ್ಯೆಗಳು ಈ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇಲ್ಲಿನ ಡಾಕ್ಟರ್ ರಮ್ಯಾ. ಕೇಳುಗರು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2211999, ಮಂಗಳೂರಿನ STD ಕೋಡ್ ಸಂಖ್ಯೆ 0824, ಅಥವಾ ಮೊಬೈಲ್ ಸಂಖ್ಯೆ 8277730000. ಕೇಳಿ, ಏನಪೋಯ ಆಸ್ಪತ್ರೆ ಆರೋಗ್ಯ ದೀಪ ಇದೇ ಬುಧವಾರ ರಾತ್ರಿ 8:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಏನಪೋಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು.
3: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ 2nd and 4th ಬುಧವಾರ ಪೂರ್ವಾಹ್ನ 11:00 ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ, ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ದಿನಾಂಕ 24 ಪೂರ್ವಾಹ್ನ 11:00. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
4: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಅಂಥೋರಿಯಂ ಕೃಷಿ ಕುರಿತು ಲಿಲ್ಲಿ ಪಿಂಟೋ ಮಂಗಳೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ.

ಇಂದು ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ದೀಪಿಕಾ ಟಿ ಅವರಿಂದ ಭಾಷಣ, ತುಳುನಾಡ್ದ ಗೊಬ್ಬುಲು. ರಾತ್ರಿ 10:00 ಶಾಸ್ತ್ರೀಯ ಸಂಗೀತದಲ್ಲಿ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆ ಕೇಳುವಿರಿ.

ಇಂದು ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಬಳಿಕ

0: ಆಕಾಶವಾಣಿ ಮಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ, ಈ ಕುರಿತು ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
2: ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ನಮಸ್ಕಾರ.
3: ಶರಣಾರ್ಥಿ.
2: ಆಕಾಶವಾಣಿಗೆ ತಮಗೆ ಆತ್ಮೀಯವಾದ ಪ್ರೀತಿಪೂರ್ವಕವಾದ ಸ್ವಾಗತ.
3: ಧನ್ಯವಾದಗಳು.
2: ವಿಶ್ವ ಯೋಗ ದಿನಾಚರಣೆ June 21 ಪ್ರತಿ ವರ್ಷ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ನಾವೇನು ಮಾಡ್ತಾ ಇದ್ದೇವೆ, ಇದು 12ನೇ ವಿಶ್ವ ಯೋಗ ದಿನಾಚರಣೆ. ಜಲಯೋಗದಲ್ಲಿ ತಾವು ಸಾಕಷ್ಟು ಸಾಧನೆಯನ್ನು ಮಾಡಿದ್ದೀರಿ. ಇವತ್ತು ನಮ್ಮ ಶ್ರೋತೃಗಳಿಗೆ ಜಲಯೋಗ ಅಂದ್ರೇನು, ಅದರ ವೈಶಿಷ್ಟ್ಯತೆಗಳೇನು, ತಾವು ಆ ನಿಟ್ಟಿನಲ್ಲಿ ಏನು ಸಾಧನೆಯನ್ನು ಮಾಡಿದ್ದೀರಿ, ಇದ್ರ ಬಗ್ಗೆ ನಿಮ್ಮ ವಿಚಾರಗಳನ್ನು ಹಂಚ್ಕೋಬೇಕು. ಈ ಯೋಗ ಮತ್ತು ಜಲಯೋಗ ಇವೆರಡಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಸ್ವಾಮೀಜಿ?
3: ಶ್ರೀ ಗುರುಭ್ಯೋ ನಮಃ. ವಿಶ್ವ ಯೋಗ ದಿನಾಚರಣೆಯನ್ನು ಇದು 12ನೇ ವರ್ಷದ ನಿಟ್ಟಿನಲ್ಲಿ ಇಡೀ ಪ್ರಪಂಚ ಎಲ್ಲ ಆಚರಿಸುವಂಥ ಸಂಸ್ಕೃತಿ. ನಮ್ಮೆಲ್ಲ ಹಬ್ಬಗಳಲ್ಲಿ ಒಂದು ಪಂಥದ ಪ್ರಕಾರ ಇಂಥ ಪಂಥದವ್ರಿಗೆ ಈ ಹಬ್ಬ, ಇಂಥ ಪಂಥದವ್ರಿಗೆ ಈ ಹಬ್ಬ ಅಂತಿದೆ. ಆದರೆ ಇಡೀ ವಿಶ್ವದಲ್ಲಿ ಈ ಯೋಗವನ್ನು ಆಚರಿಸ್ತಾರಂತಂದರೆ ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಸಮಾಧಾನ ಬೇಕು ಅನ್ನೋದಕ್ಕೆ ನಮ್ಮ ಭಾರತ ದೇಶ ಕೊಟ್ಟ ಶಾಸ್ತ್ರ ಯೋಗಶಾಸ್ತ್ರ. ಆ ಯೋಗಶಾಸ್ತ್ರವನ್ನು ನಾವು ನಮಗೇ ಆಗಿ ಇಟ್ಟುಕೊಂಡಿಲ್ಲ, ಪ್ರಪಂಚಕ್ಕೆ ಆರೋಗ್ಯವಾಗಿರಲಿ ಅನ್ನೋ ಸಂಸ್ಕೃತಿನೇ ಭಾರತೀಯ ಸಂಸ್ಕೃತಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಭಾರತ ದೇಶ ಅಂತಂದರೆ ಭಾವನಾತ್ಮಕವಾಗಿರುವಂಥ ದೇಶ. ಅದರ ಜೊತೆಗೆ ಭಾವ, ರಾಗ, ತಾಳ ಅಂತ ಕರೀತಾರೆ. ಅದರ ಜೊತೆಗೆ ತಾರತಮ್ಯ ಇಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ರಾಗ ದ್ವೇಷವಿಲ್ಲದೆ ಇರುವಂಥ ದೇಶ ಅಂತ ಕರೀತಾರೆ. ಹಾಗಾಗಿ ನಮ್ಮ ದೇಶದಲ್ಲಿ ಹುಟ್ಟಿರುವಂಥ ಯೋಗಶಾಸ್ತ್ರವನ್ನು ಇಡೀ ವಿಶ್ವಕ್ಕೆ ಹಂಚಿರುವಂಥದ್ದು ನಮಗೆ ಈ ವಿಶ್ವ ಯೋಗ ದಿನಾಚರಣೆಯನ್ನು ತರಲಿಕ್ಕೆ ಮತ್ತು ಮಾಡಲಿಕ್ಕೆ ಮುಂದಾದಂಥವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರಿಗೆ ನಾನು ಹೃದಯಪೂರ್ವಕವಾಗಿ ರಾಷ್ಟ್ರದ ಎಲ್ಲ ಜನತೆಯ ಪರವಾಗಿ ಅಭಿನಂದಿಸಲಿಕ್ಕೆ ನಾನು ಬಯಸ್ತೀನಿ. ನಾನು
2: ಈ ಜಲಯೋಗ ಅಂದರೆ ಏನು ಸ್ವಾಮೀಜಿ?
3: ಈಗ ಒಂದು ವಿಚಾರ ಏನಂತಂದರೆ ಎಲ್ಲರೂ ನೋಡಿರುವಂಥ ಯೋಗದಲ್ಲಿ ನೆಲದ ಮೇಲೆ ನಾವು ಯೋಗ ಮಾಡೋದನ್ನ ನೋಡ್ತೀವಿ, ನೆಲದ ಮೇಲೆ ನಿಂತ್ಕೊಂಡು ಯೋಗ ಮಾಡೋದನ್ನ ನೋಡ್ತೀವಿ. ಆದರೆ ನೀರಿನ ಮೇಲೆ ಯೋಗವನ್ನು ಮಾಡುವಂಥದ್ದನ್ನು ಕೆಲವೇ ಕೆಲವು ಜನರು ಮಾಡ್ತಾರೆ, ಕೆಲವೊಂದು ಜನರು ನೋಡಿರ್ತಾರೆ. ನನಗೂ ಇದ್ರ ಬಗ್ಗೆ ಒಂದಿಷ್ಟು, ನಾನು ಹಿಮಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಚಿಕ್ಕವನಾಗಿದ್ದಾಗ ನೀರಿನ ಮೇಲೆ ಧ್ಯಾನ ಮಾಡಬೇಕು ಅನ್ನೋ ಹಗೋರ ಸಾಧನೆಗೋಸ್ಕರ ನಾನು ಹೋಗಿದ್ದಲ್ಲಿ ಅಲ್ಲಿ ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದಷ್ಟೇ. ಅದಾದಮೇಲೆ ನನ್ನ ಪಾಡಿಗೆ ಗ್ರಹಣಗಳು ಬಂದಾಗ ನೀರಿನ ಮೇಲೆ ಧ್ಯಾನ ಮಾಡೋದು, ಮತ್ತೊಂದು ಮಾಡೋದು, ಈ ಥರ ಅಷ್ಟಲ್ಲೇ ಇತ್ತು. ಒಂದು ಸಲ ಕುಂಭಮೇಳ ಆಯಿತು 2013, ನಮ್ಮ ಕೇರ್ಪೇಟೆ ತಾಲೂಕು ಹಂಬಿಗರಳ್ಳಿ. ಹಂಬಿಗರಳ್ಳಿಲಿ ಕುಂಭಮೇಳ ಆದಂಥ ಸಂದರ್ಭದಲ್ಲಿ ಮಾದೇಶ್ವರರು ಪ್ರಥಮ ಬಾರಿಗೆ ಬಾಲ್ಯದಲ್ಲಿ ಒಂದು ಪವಾಡ ಮಾಡ್ತಾರೆ ಅಂತ ಒಂದು ದಾಖಲೆ ಆಯಿತು. ಅದಾದಮೇಲೆ ಏನಾಯಿತು ಅಂದರೆ ಒಂದು ಭಾವಚಿತ್ರವನ್ನು ಬಿಡಿಸ್ದೆ, ಸುಮಾರು 1.5 ಲಕ್ಷ ರೂಪಾಯಿ. ಅದು ಕಾಳೆ ಅಂತೇಳಿ ಹೊಸಪೇಟೆ ಹತ್ರ ಇರುವಂಥ ಒಬ್ಬ ಕಲಾವಿದರು, ಅವ್ರ ಕೈಯಲ್ಲಿ ಬಿಡಿಸಿದಾಗ ಆ ಚಿತ್ರವನ್ನು ನನ್ನ ಮಠದಲ್ಲಿ ಇಟ್ಕೊಂಡೆ. ಅವ್ರು ಹೇಗಿತ್ತು ಅದು

0: ಅಂತಂದ್ರೆ ಅಂಬಿಗರ ಹಳ್ಳಿಗೆ ಕ್ಯಾರ್ಪೇಟೆ ತಾಲೂಕು ಮಾದೇಶ್ವರ ಬಂದಾಗ ಈ ಮೂರು ನದಿಗಳು ಲಕ್ಷ್ಮಣ ತೀರ್ಥ, ಹೇಮಾವತಿ, ಕಾವೇರಿ, ಆ ನದಿನ ದಾಟಬೇಕಾಗ್ತದೆ, ನನ್ನನ್ನು ದಾಟಿಸಿ ಅಂತ ಅಂಬಿಗರು ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ ದುಡ್ಡಿದೆಯಾ ಅಂತ ಕೇಳ್ತಾರೆ. ಇಲ್ಲ, ನಾನು ಜಂಗಮ ಆಶೀರ್ವಾದ ಮಾಡ್ತೀನಿ, ನೀನೇನು ಜಂಗಮ ಹೋಗ ಅಂತೇಳಿ ಅದಲಿಸ್ಬಿಡ್ತಾರೆ. ಆವಾಗ ಒಂದು ಟವಲ್ ಮಾಡಿಕೊಂಡು ಮಲಿಕೊಂಡು ಹೋಗ್ಬಿಡ್ತಾರೆ ಮಾದೇಶ್ವರರು. ನನಗೆ ಆ ಚಿತ್ರ ನೋಡ್ತಾ ನೋಡ್ತಾ ತಿನ್ನ ಕುತೂಹಲ ಆಯಿತು, ಭಾಳಷ್ಟು ಸಂಶೋಧನೆಯನ್ನು. ಅದೇ ಥರ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಕನಕದಾಸರು ಬರ್ತಾರೆ, ಬಂಡೆ ಮೇಲೆ ಬಟ್ಟೆಯನ್ನು ಒಕ್ಕೊಂಡು ತೆಪ್ಪ ಕಾಣಲಿಲ್ಲ ಅಂದಾಗ ಅದು ಬಾಳೆದೆಲೆ ಹಾಸ್ಕೊಂಡು ತೇಲ್ಕೊಂಡು ದಡ ಸೇರ್ತಾರೆ ಅನ್ನೋದನ್ನು ಕೇಳಿದ್ದಾರೆ, ಒಂದು ದಾಖಲೆ ಆಗಿದೆ. ಹಾಗೆ ದುರ್ದುಂಡೇಶ್ವರರು ಸಹ ನದಿ ತೀರದಲ್ಲಿ ನಡ್ಕೊಂಡು ಬಂದರು ಅನ್ನೋ ದಾಖಲೆ ಇದೆ ಈಗ. ಹಾಗೆ ಅನೇಕ ಋಷಿ ಮತ್ತು ಮುನಿಗಳು ಅವರಿಗೆ ನದಿ ತೀರದಲ್ಲೇ ಇರುವಂಥ ವಾಡಿಕೆ ಇರುವಂಥ ಸಂದರ್ಭದಲ್ಲಿ ಈ ದಡಕ್ಕೆ ಬಂದಾಗ ಅವರು ತಿರ್ಗಾ ವಾಪಸ್ ಹೋಗಬೇಕು ಅಂತಂದಾಗ ಅಲ್ಲಿ ತೆಪ್ಪಗಿಪ್ಪ ಇಲ್ಲ ಅಂದಾಗ ನದಿ ಅವರ ಧ್ಯಾನದಲ್ಲೇ ಕೂತ್ಕೊಂಡು ಇತೆಗೆ ಧ್ಯಾನನೂ ಆಗಬೇಕು, ಆ ದಡನೂ ಸೇರಬೇಕು ಅನ್ನುವ ಸ್ಥಿತಿಯಲ್ಲಿದ್ದಾಗ ಭಾಳಷ್ಟು ಜನ ಈ ಪ್ರಯೋಗವನ್ನು ಮಾಡಿದ್ದಾರೆ. ಅನೇಕ ಜನರಿಗೆ ಸಾಧನೆಗೋಸ್ಕರ ನೀರಿನ ಮೇಲೆ ಕೂತ್ಕೊಂಡು ಸಾಧನೆ ಮಾಡೋರು ಭಾಳಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಇದ್ಯಾವುದೂ ಹೊರಗೆ ಬಂದಿಲ್ಲ. ಇದೆಲ್ಲ ನಾನು ಹುಡುಕಿ ಇನ್ನೂ ಹುಡುಕ್ತಾ ಇದ್ದೀನಿ, ಇನ್ನೂ ಪೂರ್ಣ ಹುಡುಕಿಲ್ಲ ನಾನು. ಇದು ಹುಡುಕಾಟದಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಯಾಕೆ ಆಗಬಾರ್ದು, ಇದೆಲ್ಲ ಯೋಗಗಳನ್ನ ಯಾಕೆ ಸಾಧನೆ ಮಾಡಬಾರ್ದು ಅಂತೇಳಿ ಸ್ಟಾರ್ಟ್ ಮಾಡಿದೆ. ಅದನ್ನು ಸ್ಟಾರ್ಟ್ ಮಾಡಿದಾಗ ಒಂದಿಷ್ಟು ಜನರು ಯೋಗ ಸ್ವಲ್ಪ ಕಲ್ತಿರುವಂಥವರ ಸಹಕಾರವನ್ನು ತಗೊಂಡು ಇನ್ನೊಂದು ಸ್ವಲ್ಪ ಹಗಲು ರಾತ್ರಿ ಅಂದರೆ ಬಹುಶಃ ಬೆಳಗ್ಗೆ ಒಂದು 4 ಗಂಟೆಗೆ ಹೋದರೆ 8 ಗಂಟೆವರೆಗೂ ನೀರಲ್ಲಿರ್ತಾ ಇದ್ದೆ, ತಿರುಗಾ ಸಂಜೆ 5 ಗಂಟೆಗೆ ಹೋದರೆ 9 ಗಂಟೆ ರಾತ್ರಿವರೆಗೂ ನೀರಲ್ಲಿರ್ತಾ ಇದ್ದೆ. ಸೊ ಪ್ರಯತ್ನ ಮಾಡ್ತಾ ಮಾಡ್ತಾ ಮಾಡ್ತಾ 2019ಕ್ಕೆ ನನ್ನ ಜಲಯೋಗವನ್ನು ನಮ್ಮ PS ಕಾಲೇಜು ಮಂಡ್ಯ ಅಲ್ಲಿ ಸ್ವಿಮ್ಮಿಂಗ್ ಫೂಲಲ್ಲಿ ನಮ್ಮ ವಿಶ್ವ ಯೋಗ ದಿನಾಚರಣೆ ದಿನ ಅದನ್ನು ಪ್ರಾರಂಭಿಸಿದೆ. ಯಾವತ್ತೇ ಎಲ್ಲರಿಗೂ ನಾನು ಜಲಯೋಗ ಮಾಡ್ತೀನಿ ಅಂತ ಗೊತ್ತಾಗಿದ್ದು. ಆ ಜಲಯೋಗ ಅದೇ ಕಾರಣ ಒಂದೇನಂತಂದರೆ ನೀರಿನ ಮೇಲೆ ಮಾಡೋಕ್ಕೆ ಇಂಟ್ರೆಸ್ಟ್ ಆಯಿತು ನನಗೆ, ಅದಾದಮೇಲೆ ಏಕಾಗ್ರತೆ ಆಯಿತು. ಅದರಲ್ಲಿ ಬಂದೇನಂತಂದರೆ ಆಸನಗಳನ್ನು ಚೇಂಜ್ ಮಾಡ್ತಾ ಹೋಗ್ಬೋದು ನೀರು ಮೇಲೇ. ಈಗ ನಾವು ಭೂಮಿ ಮೇಲೆ ಹೇಗೆ ಆಸನಗಳನ್ನು ಹಾಕ್ಕೊಳ್ತೀವಿ, ಈಗ ಪದ್ಮಾಸನ ಮಣ್ಣಿನ ಮೇಲೆ ಅಂದರೆ ನೆಲದ ಮೇಲೆ ಹೇಗೆ ಆಸನ ಹಾಕೋತೀವೋ ಹಾಗೆ ಕೆಳಗಡೆ ಕಾಲಿಡದೆ ನೀರಿನ ಮೇಲೇ ಆಸನಗಳನ್ನು ಬದಲಾಯಿಸ್ತಾ ಹೋಗ್ಬೋದು. ಇದೊಂದು ವಿಶೇಷ. ಪದ್ಮಾಸನ ಹಾಕ್ಬೋದು, ವಜ್ರಾಸನನು ಹಾಕ್ಬೋದು, ಆಮೇಲೆ ವೃಕ್ಷಾಸನನು ಹಾಕ್ಬೋದು, ಧನುರ್ವಾಸನ ಹಾಕ್ಬೋದು, ಮಯೂರಾಸನ ಹಾಕ್ಬೋದು, ಅರ್ಧಚಂದ್ರ ಆಸನ ಹಾಕ್ಬೋದು. ಬಹುಶಃ ಹೀಗೆ ಸುಮಾರು ಆಸನಗಳನ್ನು ನೀರು ಮೇಲೆ ಪ್ರಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬಹುಶಃ ಇದೊಂದು ಕಂಡುಕೊಂಡಿರುವಂಥ ಸಂಶೋಧನೆ ನನಗೇನಂತಂದರೆ ಏಕಾಗ್ರತೆಗೆ ಅತ್ಯಂತ ಅಮೂಲ್ಯವಾಗಿರುವ ಒಂದು ಯೋಗ ಅಂತಂದರೆ ಜಲಯೋಗ.
1: ಈ ಜಲಯೋಗಕ್ಕೆ ಪೂರಕವಾಗಿರುವಂತಹ ಒಂದಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ರಿ. ಈಗ ನಿಮ್ಮ ಮೇಲೆ ನೀವೇ ಪ್ರಯೋಗ ಮಾಡಿಕೊಂಡ ಹಾಗೆ ನಿಮಗೆ ಏನು ವೈಯಕ್ತಿಕ ಅನುಭವ ಆಗಿದೆ ಸ್ವಾಮೀಜಿ, ಇದರಿಂದ ಏನು ಅನುಕೂಲ ಆಗಿರ್ಬೋದು ತಮಗೆ?
0: ಒಂದೇನಪ್ಪ ಅಂತಂದರೆ ತುಂಬ ಕೆಲಸ ಮಾಡ್ತಾ ಇರಬೇಕಾದ್ರೆ ತುಂಬ ಆಯಾಸ ಆಗಿರೋದು ನೀರಿನ ಮೇಲೆ. ಒಂದೇನಂತಂದರೆ ಈಗ ನಾವು ನೆಲದ ಮೇಲೆ ಆಸನ ಮಾಡಿದಾಗ ಒಂದು ಭೂಮಿ ತತ್ವ ಅಂತ ಹೇಳ್ತೀವಿ ನಾವು, ಪಂಚಭೂತಗಳು ಹೇಳ್ತೀವಲ್ಲ, ಒಂದು ಭೂಮಿ ತತ್ವ ಮೇಲ್ಗಡೆ ನೋಡ್ತೀವಿ ಆಕಾಶ ತತ್ವ, ಅದು ಬಿಟ್ಟರೆ ಬೇರೆ ಯಾವುದು ಬರಲ್ಲ. ನೀರಿನ ಮೇಲೆ ನೋಡಿದಾಗ ನೀರು ಯಾವುದ್ರ ಮೇಲಿದೆ, ಭೂಮಿ, ಭೂಮಿ ತತ್ವ ಆಯಿತು. ನೀರು ಮೇಲಿರೋದ್ರಿಂದ ಜಲತತ್ವ ಆಯಿತು, ಹೌದಲ್ಲ. ನೀರು ಮತ್ತು ಶರೀರ ತಿಕ್ಕಿದಾಗ ಏನಾಯಿತು, ಅಗ್ನಿ ತತ್ವ ಆಯಿತು. ಅದಾದಮೇಲೆ ನಾವು ಮೇಲೆ ನೋಡ್ತೀವಲ್ಲ ಆಕಾಶ ತತ್ವ ಆಯಿತು. ಆಮೇಲೆ ಉಸಿರಾಟ ಮಾಡ್ತಾ ಇರ್ತೀವಲ್ಲ ವಾಯುತತ್ವ ಆಯಿತು. ಪಂಚಭೂತಗಳನ್ನು ಅಳವಡಿಸ್ಕೊಂಡು ಮಾಡೋ ಯೋಗಶಾಸ್ತ್ರ ಅಂದರೆ ಅದೇ ಜಲಯೋಗ.
1: ಈಗ ಜಲಯೋಗ ಮಾಡೋದಕ್ಕಿಂತ ಮುಂಚಿತವಾಗಿ ಏನಾದರೂ ಮುನ್ನೆಚ್ಚರಿಕೆ ತೆಗೆದುಕೋಬೇಕಾ ಅಥವಾ ಏನು ಸಿದ್ಧತೆ ಏನು ಮಾಡ್ಕೋಬೇಕು ಅಂತ?
0: ಬಹುಶಃ ಒಂದು ಏನಪ್ಪ ಅಂತಂದರೆ ಪ್ರಾಣಾಯಾಮ ಚೆನ್ನಾಗಿರಬೇಕು ಅವ್ರಿಗೆ. ಎರಡನೇದು ಭಯ ಇರಬಾರ್ದು. ಮೂರನೇದು ಆತಂಕ ಇರಬಾರ್ದು. ನಾಲ್ಕನೇದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇರಬೇಕು. ಐದನೇದು ಸ್ವಲ್ಪ ಸ್ವಿಮ್ಮಿಂಗ್ ಈಜಕ್ಕೆ ಸ್ವಲ್ಪ ಬರಬೇಕು, ಇಷ್ಟಿದ್ರೆ ಸಾಕು.
1: ಮಾಮೂಲಿ ಯೋಗಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೀರಿ ಸ್ವಾಮೀಜಿ?
0: ಈಗ ತಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ಶರೀರನ ನೀರ್ ಮೇಲೆ ತೇಲಿಸ್ಬೇಕಂದ್ರೆ ನೆಲದ ಮೇಲೆ ಮಾಡೋಕ್ಕೆ ಒಂದೊಂದ್ಸಲ ಕಷ್ಟ ಅನ್ನಿಸ್ತದೆ ಆಸನಗಳನ್ನು. ನೀರ್ ಮೇಲೆ ಆಸನ ಹಾಕ್ಬೇಕಂದ್ರೆ ಕಷ್ಟ ಅನ್ನಿಸ್ತದೋ ನಿಮಗನ್ಸಲ್ವೋ?
1: ಖಂಡಿತವಾಗೂ ಕಷ್ಟನೇ.
0: ಈಗ ಇಲ್ಲಿ ಒಂದು ಪದ್ಮಾಸನ ಹಾಕೋಬೇಕಂದ್ರೆ ಕುತ್ಕೊಳ್ಳೋಕೆ ತಾವು ನೋಡಿ, ಬೇಕಾದ್ರೆ ಒಂದ್ಸಲ ಆ ಕಾಲ್ ಹಾಕೊಂಡು ಕೈ ಇಟ್ಕೊಂಡು ಅಷ್ಟು ಇದೆ. ನೀರ್ ಮೇಲೆ

0: ಸಲೀಸಾಗಿ ಆಸನ ಹಾಕ್ಬೇಕು ಅಂದ್ರೆ ಒಂದೇನಪ್ಪ ಅಂದ್ರೆ ಶ್ರಮ ಇದೆ. ಆದ್ರೆ ಎಲ್ಲವೂ ಹೇಗೆ ಅಂತ ಅಂದ್ರೆ ಕಷ್ಟಪಟ್ಟು ಕಲ್ತ್ರೆ ಅವು ಎಲ್ಲವೂ ಈಜಿನೇ. ಯಾರು ಕಷ್ಟ ಪಡೋದಿಲ್ವ. ಆಮೇಲೆ ವಿದ್ಯೆ ಅನ್ನೋದೇನು ಅಂತಂದ್ರೆ ಯತ್ನಾನು ಸಾರಿಣಿ ಲಕ್ಷ್ಮಿ ವಿದ್ಯಾಭ್ಯಾಸಾನು ಸಾರಿಣಿ ಅಂತ ಒಂದ್ ಕಡೆ ಹೇಳ್ತಾರೆ. ಕಷ್ಟಪಟ್ಟ ವಿದ್ಯೆಯನ್ನ ಯಾರು ಕಲಿತಾರೋ ಅವರು ಸಾಧಕರಾಗ್ತಾರೆ, ಯಾರು ಕಲಿಯೋದಿಲ್ವೋ ಅವರು ಬಾಧಕರಾಗ್ತಾರೆ.
1: ಈ ಜಲಯೋಗವನ್ನ ಯಾವ ವಯಸ್ಸಿನಿಂದ ಯಾವ ವಯಸ್ಸಿನವರೆಗೂ ಮಾಡಬಹುದು ಅಂತೀರಿ?
0: ಬಹುಶಃ ಮಕ್ಕಳಿಗೆ ಒಂದು ಪ್ರಜ್ಞೆ ಇರಬೇಕಷ್ಟೆ. ಅವರಿಗೆ ನಾನು ಮಾಡ್ತಾ ಇರೋದು ಏನಂತಂದ್ರೆ ಅವರಿಗೆ ತುಂಬ ಸಣ್ಣ ಮಕ್ಕಳಿಗಾಗಲ್ಲ, ಏನಾದ್ರು ವ್ಯತ್ಯಾಸ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗ್ತದೆ. ಸುಮಾರು ಒಂದು 7ನೇ ಕ್ಲಾಸ್ ಮಕ್ಕಳಿಂದ ಸ್ಟಾರ್ಟ್ ಮಾಡ್ಬೋದು. ಇದು ಚಿಕ್ಕವರಿಂದನೂ ಮಾಡ್ಬೋದು. ಅದೇ ಪ್ರಜ್ಞೆ ಇರಬೇಕು ಅವರಿಗೆ, ಒಂದು ಜಾಗೃತಿ ವ್ಯವಸ್ಥೆ ಇರಬೇಕು. ಸ್ವಿಮ್ಮಿಂಗ್ ಬರಬೇಕು. ಎಷ್ಟು ಕೆ ಜಿ ಒಬ್ಬ ವ್ಯಕ್ತಿ ದಪ್ಪ ಆಗಿದ್ದಾನೆ, 100 ಕೆ ಜಿ ಇರೋನು ಯೋಗ ಮಾಡಿಸ್ಬೋದು.
1: ಸ್ವಾಮೀಜಿ, ಈಗ ಚಿಕಿತ್ಸಕ ಯೋಗ ಏನಿದೆ ಅದು ತುಂಬ ಪ್ರಚಾರವನ್ನು ಪಡೀತಾ ಇದೆ. ಈಗ ನಮ್ಮ ದೈಹಿಕ ಸಮಸ್ಯೆಗಳಿಗೆ ಜಲಯೋಗ ಪರಿಹಾರ ಆಗಬಲ್ಲದೆ? ಮೊದಲನೇದು ಸಂಧಿವಾತ ಅಥವಾ ಕೀಲು ನೋವು.
0: ಕೆಲವೊಂದು ತಮಗೆಲ್ಲ ಈಗ ಯೋಗ ಮತ್ತು ಆಯುರ್ವೇದ ಆ್ಯಂಡ್ ನ್ಯಾಚುರೋಪತಿ ಅಂತ, ನ್ಯಾಚುರೋಪತಿಲಿ ತಮಗೆಲ್ಲ ಗೊತ್ತಿದೆ ವಾಟರ್ ಥೆರಪಿ ಅಂತ ಮಾಡ್ತಾರೆ. ಆಮೇಲೆ ಎಲ್ಲರಿಗೂ ತಣ್ಣೀರು ಸ್ನಾನ ಮಾಡಬೇಕು ಅಂತಲೇ ಇರೋದು. ತಣ್ಣೀರು ಸ್ನಾನ ಮಾಡೋದ್ರಿಂದ ದೇಹ ಸಮತೋಲನವಾಗಿರ್ತದೆ ಅನ್ನೋದಕ್ಕೋಸ್ಕರ ತಣ್ಣೀರು ಸ್ನಾನವನ್ನು ಮಾಡ್ತಾರೆ. ಇದು ತಮ್ಮ ಸಂಧಿವಾತಗಳಾಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಆಮೇಲೆ ನಮ್ಮ ದೇಹದ ಮನಸ್ಥಿತಿಗಳನ್ನು ಸಮತೋಲನವಾಗಿ ಇಟ್ಕೊಳ್ಳುವಂಥ ಇರಬೇಕಂದ್ರೆ ಅದು ಜಲಯೋಗದಲ್ಲಿ ತುಂಬ ಪ್ರಯೋಜನಕಾರಿಯಾಗಿದೆ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಯೋಗ ಸೂತ್ರದಲ್ಲಿ ಏನು ಹೇಳ್ತಾರೋ ಹಾಗೆ ಒಂದು ವೃತ್ತಿಗೆ ತಗೊಂಬರಿ. ಈಗ ನಮ್ಮದು ನೆಲದ ಮೇಲೆ ಆಸನ ಮಾಡಿದ ತಕ್ಷಣ ಸ್ಥಿರ ಬರಲ್ಲ, ಇಲ್ಲಿ ಮುಳುಗ್ಬಿಡ್ತೀವಿ ಅನ್ನೋದು ಒಂದೇ ಸಲ ಏಕಾಗ್ರತೆ ಬಂದ್ಬಿಡ್ತದೆ. ಬೇಗ ಶೀಘ್ರದಲ್ಲಿ ಸಮಸ್ಥಿತಿಗೆ ಬರುವಂಥದ್ದು ಅಂದರೆ ಜಲಯೋಗದಲ್ಲೇ ನಾನು ಕಂಡುಕೊಂಡಿರುವಂಥದ್ದು. ಆಮೇಲೆ ಒಂದೇನಪ್ಪ ಅಂತಂದರೆ ಈಗ ನಮ್ಮ ಯೋಗ ಶಾಸ್ತ್ರದಲ್ಲಿ ಹೇಳ್ತಾ ಬರ್ತಾರೆ, ನಾನು ಸಹಜ ಜನರಿಗೆ ಅರ್ಥ ಆಗಲಿ ಅಂತ ಹೇಳ್ತೇನೆ, ಸೂತ್ರಗಳನ್ನೆಲ್ಲ ಹೇಳೋಕ್ಕೆ ಬಯಸಲ್ಲ, ಯಾಕಂದರೆ ಅರ್ಥ ಆಗಲ್ಲ. ಈಗ ನಮಗೆ ಒತ್ತಡಗಳಲ್ಲಿ ಎಲ್ಲರೂ ಇದ್ದಾರೆ ತುಂಬ. ಆ ಒತ್ತಡದಲ್ಲಿರುವಂಥವ್ರಿಗೆ ಏನು ಬೇಕಪ್ಪ ಅಂತಂದರೆ ಧ್ಯಾನ ಬೇಕು. ನಮ್ಮ ತಲೆಗೆ ಧ್ಯಾನ ಹಾಕಿಕೊಟ್ರೆ ನಮ್ಮ ತಲೆ ಸಮಾಧಾನವಾಗಿರಕ್ಕೆ ಸಾಧ್ಯ ಆಗ್ತದೆ. ಹಾಗೆ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಗಳು, ಇವತ್ತೆಲ್ಲ ಗೊತ್ತಿದೆ ಕೋವಿಡ್ ಸಂದರ್ಭದಲ್ಲಿ ಎಷ್ಟು ಜನರಿಗೆ ಶ್ವಾಸಕೋಶಗಳ ತೊಂದರೆ ಆಗಿ ಅವರು ಬದುಕಿಲ್ಲ ಅನ್ನೋದು ಗೊತ್ತಿದೆ ನಮಗೆ. ಪ್ರಾಣಾಯಾಮ ಮಾಡ್ತಾ ಯಾರು ಬರ್ತಾರೋ ಅವರಿಗೆ ಶ್ವಾಸಕೋಶಗಳು ಬಲಿಷ್ಠವಾಗಿರ್ತವೆ, ಯಾವುದೇ ಬದ್ರೆ ರೋಗ ನಿರೋಧಕವಾದಂಥ ಒಂದು ಒಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಈ ಉಸಿರಾಟಕ್ಕೆ ಬೇಕು ಅಂತಂದರೆ ಅದು ಪ್ರಾಣಾಯಾಮ ಬೇಕು. ಹಾಗೆ ನಮಗೆ ಯೋಗ ಅಂತಂದರೆ ನಮ್ಮ ಇಡೀ ಶರೀರಗಳಿಗೆ ಅಂಗ ಅಂಗಗಳಿಗೆ ಬಲಿಷ್ಠ ಆಗಬೇಕಂತ ಯೋಗವನ್ನು ಮಾಡಬೇಕು. ಹಾಗೆ ಆಹಾರವನ್ನು ಚೆನ್ನಾಗಿ ಸಾತ್ವಿಕವಾಗಿ ತಗೊಳ್ತೀವಿ ಅಂತಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರ್ತದೆ. ಈ ನಾಲ್ಕನ್ನು ಈ ಪ್ರತಿಯೊಬ್ಬ ಮನುಷ್ಯ ಪರಿಶುದ್ಧವಾಗಿರಲಿಕ್ಕೆ ಸ್ವಾಸ್ಥ್ಯ ಕಾಪಾಡಲಿಕ್ಕೆ ಒಂದೇ ಒಂದು ಶಾಸ್ತ್ರ ಇರೋದು, ಅದು ಯೋಗ ಶಾಸ್ತ್ರ. ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೂ ಮನವಿ ಮಾಡ್ತಾ ಇದ್ದೀನಿ, ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ, ಭಾಳಷ್ಟು ಜನರಿಗೆ ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಎಷ್ಟು ವರ್ಷದಿಂದ ಹವೇ ಇದ್ದಾವೆ. ಆದರೆ ಇವತ್ತು ತುಂಬ ಜನರು ಮಕ್ಕಳಿಗೆ, ಇವತ್ತು ಯಾವುದೋ ಒಂದು ಪೇಪರ್ ಓದ್ದೆ, ಒಂದು ಮಗಳು ಹಾಸ್ಟೆಲಲ್ಲಿ ಜ್ಞಾನ ಹಾಕ್ಕೊಂಡಿದ್ದಾಳೆ ಅಂತ, ಇನ್ನೊಬ್ಬ ಮಗ ಸೂಸೈಡ್ ಮಾಡ್ಕೊಂಡಿದ್ದಾನಂತ, ಇನ್ನೊಬ್ಬರು ಯಾರೋ ಒಬ್ಬರು ಟ್ರೈನಿಗೆ ಹೋಗಿ ತಲೆ ಕೊಟ್ಟಿದ್ದಾರೆ ಅಂತೇಳಿ. ಈ ಮಕ್ಕಳು ಡಿಪ್ರೆಸ್ ಆಗ್ತಾ ಇದ್ದಾರಲ್ಲ, ಆ ಡಿಪ್ರೆಸ್ ಆಗ್ಲಿಕ್ಕೆ ಕಾರಣ ಏನು? ನಮ್ಮಲ್ಲಿ ಯಾರು ಸಹ ಸಮತೋಲನವಾಗಿ ಇಟ್ಕೊಳ್ಳೋಕ್ಕೆ ಶಾಸ್ತ್ರ ಇಲ್ಲ. ಅದಕ್ಕೆ ಯೋಗ ಶಾಸ್ತ್ರ ಅನ್ನೋ ಒಂದು ಪಠ್ಯಪುಸ್ತಕವನ್ನು ಭಾರತ ಸರ್ಕಾರ ಪರಿಚಯಿಸಬೇಕು ಮಕ್ಕಳಿಗೆ. ಆವಾಗ ಆ ಮಕ್ಕಳು ಬಲಿಷ್ಠ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನು ನಾನು ಹೇಳಿದ್ದೀನಿ.
1: ಎಷ್ಟೇ ತೂಕ ಇದ್ದವರು ಕೂಡ ಈ ಜಲಯೋಗವನ್ನು ಮಾಡಬಹುದು ಅಂತಂದ್ರೆ ದೇಹದ ತೂಕ ನಿಯಂತ್ರಣಕ್ಕೆ ಇದು ಸಹಕಾರಿ ಆಗಬಲ್ಲದೆ?
0: ದೇಹದ ತೂಕಕ್ಕೆ ಏನಂತಂದರೆ ಆಹಾರದ ಮೇಲೆ ಅವರ ಆಸನಗಳ ಮೇಲೆ ಭಾಳಷ್ಟು ತೊಡಗಿರ್ತವೆ. ಇದು ಹೆಚ್ಚು ಪರಿಣಾಮಗಳು ಬೀಳೋದು ಏನಂತಂದರೆ ದೇಹದಲ್ಲಿ ಆರೋಗ್ಯಕರವಾಗಿ, ಈಗ ಮನಸ್ಸು ಚೆನ್ನಾಗಿಲ್ಲ ಅಂತಂದರೆ ಆರೋಗ್ಯ ಕೆಡ್ತದೆ. ಚಿಂತಾ ಸಮಂ ನಾಸ್ತಿ ಶರೀರ ಶೋಷಣಂ ಅಂತ ಏನು ಹೇಳ್ತಾರೋ, ಈ ಚಿಂತೆಯಿಂದ ಅನೇಕ ರೋಗಗಳು ಬರ್ತವೆ ಅಂತಲ್ಲ. ನದಿಯಲ್ಲಿ ಹಿಂಗೆ ತೇಲ್ತಾ ಕೂತ್ಬಿಟ್ರೆ, ಕಣ್ಣು ಮುಚ್ಚಿದ್ರೆ ಎಲ್ಲೋ ಹೋಗ್ಬಿಡ್ತೀವಿ ನಾವು. ಆದರೆ ಬೇಗ ಶೀಘ್ರದಲ್ಲಿ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿಯನ್ನು ಸಮತೋಲನವಾಗಿ, ಅದಕ್ಕೆ ತ್ರಿಕರ್ಣ ಅಂತ ಕರೀತಾರೆ, ಇವು ಶುದ್ಧಿ ಆಗಬೇಕಂತಂದರೆ ಜಲಯೋಗದಲ್ಲಿ ಪರಿಣಾಮಕಾರಿ ಆಗ್ತದೆ.
1: ಗರ್ಭಿಣಿಯರು ಮತ್ತು ಮಹಿಳೆಯರಿಗೆ ಹೇಗೆ ಸೂಕ್ತ?
0: ಮಹಿಳೆಯರು ಮಾಡ್ಬೋದು, ಆದರೆ ಗರ್ಭಿಣಿಯರು ಮಾಡಲಿಕ್ಕೆ ಏನಾಗ್ತದೆ ಅಂದರೆ ಅವರು ತುಂಬ ನೀರಲ್ಲಿ ಆಸನಗಳು ಚೇಂಜ್ ಮಾಡೋದಾಗಲಿ ಮತ್ತೊಂದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ.
1: ಈ ಜಲಯೋಗವನ್ನು ಪ್ರಚಾರ ಮಾಡಲಿಕ್ಕೆ ಬೇರೆ ಏನಾದರೂ ವಿಶೇಷವಾದ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ ಸ್ವಾಮೀಜಿ?
0: ನಮ್ಮ ಸಂಸ್ಥೆಯಲ್ಲಿ ಒಂದು ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ.

0: ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡ್ಕೊಂಡಿದ್ದೀವಿ. ಪಿಜಿ ಮತ್ತು ಡಿಪ್ಲೊಮೊ ಮತ್ತು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಪ್ರಾರಂಭಿಸಿದೀವಿ. ಈಗಾಗಲೇ ಸುಮಾರು ವರ್ಷಗಳಾಗಿದೆ. ಮೊದಲನೇ ಸ್ಟೂಡೆಂಟ್ ನಾನೇ ಪಿಜಿಲಿ.
1: ಚಂದ್ರವನ ಆಶ್ರಮ ಯೋಗ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆಗಳನ್ನು ನೀಡಿದೆ ಸ್ವಾಮೀಜಿ?
0: ಬಹಳಷ್ಟು ಕಾರ್ಯಕ್ರಮಗಳನ್ನು, ರಾಷ್ಟ್ರ ಮಟ್ಟದ ಕಾರ್ಯಕ್ರಮಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಎರಡೂ ಬಾರಿ ಸಾವಿರಾರು ವಿದ್ಯಾರ್ಥಿಗಳು ಯೋಗ ಕಾರ್ಯಕ್ರಮವನ್ನು ನಮ್ಮ ಚಂದ್ರವನದಲ್ಲೇ ಮಾಡಿದ್ದೀವಿ. ಜೊತೆಗೆ ನಮ್ಮಲ್ಲಿ ಯೋಗ ಸೆಂಟರ್ ಇರೋದ್ರಿಂದ ಯೋಗ್ಯಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಆಯುರ್ವೇದನೂ ನಾವು ಹಾಸ್ಪಿಟಲ್ ಮಾಡಿರೋದ್ರಿಂದ ಅದರದ್ದು ಯೋಗ ಥೆರಪಿಟಿಕ್ ಅಂತಲೂ ನಾವು ಮಾಡ್ತೀವಿ. ಮತ್ತು ಪ್ರತಿ ತಿಂಗಳು ಸ್ವಾಸ್ಥ್ಯ ಶಿಬಿರ ಅಂತ ಮಾಡ್ತೀವಿ. ಯೋಗ, ಆಯುರ್ವೇದ, ಸ್ಪಿರಿಚುವಲ್, ಈ ಮೂರನ್ನು ಸೇರಿಸಿ ಮೂರು ದಿನ ಶಿಬಿರಗಳನ್ನು ನಾವು ಮಾಡ್ತಾ ಇದ್ದೀವಿ. ಹಾಗೆ ಸಮೃದ್ಧ ಜೀವನ ಅಂತ, ಹಾರ್ಟ್ ಆಫ್ ಹ್ಯಾಪಿ ಲಿವಿಂಗ್ ಅಂತ ಮಾಡ್ತಾ ಇದ್ದೀವಿ. ಸಾಮಾನ್ಯ ಜನರಿಗೆ ಯೋಗ ಮಾಡಿಸಿ, ಧ್ಯಾನ ಮಾಡಿಸಿ, ಪ್ರೀತಿ ಮೇಲೆ ಎಲ್ಲ ಇದೆ ಅಂತಲೂ ನಾವು ಮಾಡ್ತಾ ಇದ್ದೀವಿ ನಮ್ಮ ಆಶ್ರಮದಲ್ಲಿ.
1: ಸ್ವಾಮೀಜಿ, ಈಗ ತಾವೇ ಗಮನಿಸಿರೋ ಹಾಗೆ ಹೃದಯ ಸ್ತಂಭನ ಇವತ್ತು ಯುವ ಸಮೂಹದಲ್ಲಿ ತುಂಬ ಜಾಸ್ತಿ ಆಗ್ತಾ ಇದೆ. ಬಹಳ ಆರೋಗ್ಯವಾಗಿ ಕಾಣ್ತಾ ಇರ್ತಾರೆ, ಮಾರನೇ ದಿವಸ ಹಾರ್ಟ್ ಅಟ್ಯಾಕ್ ಅಂತ ಹೇಳಿ ಹೇಳ್ತಾರೆ. ಈ ಜಲಯೋಗ ಈ ಹೃದಯದ ಕಾಯಿಲೆಗಳಿಗೆ ಅನುಕೂಲಕರ ಅಂತೀರಾ ಹೇಗೆ?
0: ಖಂಡಿತವಾಗಲೂ. ಒಂದೇನಪ್ಪ ಅಂತಂದರೆ ನಮ್ಮ ಆಹಾರದ ಪದ್ಧತಿ, ಆಗಲೇ ಹೇಳಿದ್ನಲ್ಲ, ಯೋಗ ಅಂತಂದರೆ ಆರೋಗ್ಯಕ್ಕೆ ಆಹಾರ, ಯೋಗ, ಧ್ಯಾನ, ಪ್ರಾಣಾಯಾಮ. ಈ ಆಹಾರದ ಪದ್ಧತಿಗಳ ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಈಗ ನಾವು ಎಣ್ಣೆ ಬಳಸುವಂಥದ್ದಾಗ್ಬೋದು, ಕೆಮಿಕಲ್ ಹಾಕಿ ಬಳಸುವಂಥದ್ದಾಗ್ಬೋದು, ಮೊದಲು ಇದನ್ನು ಬ್ಯಾನ್ ಮಾಡಬೇಕು. ಸಾವಯವ ಕೃಷಿಯಿಂದ ಮಾಡುವಂಥ ರೈತರಿಗೆ ನಮಗೇನಾಗಿದೆ ಅಂದರೆ, ರೈತರು ಯಾವಾಗಲೂ ಬಡವರಾಗ್ತಾ ಇದ್ದಾರೆ. ಹಾಗಾಗಿ ನಾನು ಭಾಳ ಸಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಏನು ಹೇಳ್ತೀನಿ ಅಂತಂದರೆ, ನೀವೇನು ಗೊಬ್ಬರ ಕೊಡ್ತೀರೋ ಅದನ್ನು ನಿಲ್ಲಿಸ್ಬಿಟ್ಟು ಕೃಷಿಗೆ, ನಮ್ಮ ಹಸುಗಳಿಂದ ಬೆಳೆಸುವಂಥ ಸಗಣಿಯಿಂದ ಆಗ್ಬೋದು, ಅದರಿಂದ ಗಂಜಲದಿಂದ ಆಗ್ಬೋದು, ಅದರಿಂದ ಬೆಳೆದು ಒಂದಿಷ್ಟು ಡಬ್ಬಲ್ ಬೇಕಾದರೂ ರೈಟ್ ಮಾಡಿ, ಅವಾಗ ರೈತರನ್ನು ಬದುಕ್ತಾರೆ, ನಾವು ಆರೋಗ್ಯವಂತರ ಹಾಕಿರ್ತೀವಿ ಅನ್ನೋದಕ್ಕೋಸ್ಕರ ಒಂದು ಹೇಳ್ತೀನಿ. ಇದರಲ್ಲಿ ಮೆಂಟಲಿ ಒತ್ತಡಗಳೇ ಎಲ್ಲರೂ ಹೇಳುವಂಥದ್ದು, ಈ ಒತ್ತಡವನ್ನು ಜಲಯೋಗದಲ್ಲಿ ಖಂಡಿತವಾಗಲೂ ಕಡಿಮೆ ಮಾಡೋದು.
1: ಈ ಜಲಯೋಗ ಮಾಡೋದಕ್ಕೆ ಸೂಕ್ತವಾದ ಸಮಯ ಅಂತೇನಾದರೂ ಇದೆಯಾ?
0: ಏನಿಲ್ಲ, ಬೆಳಗ್ಗೆ ಸಂಜೆ. ಆದರೆ ಸೂರ್ಯನ ಕಿರಣ ಬೀಳಬೇಕಾದ್ರೆ ತುಂಬ ಕಣ್ಣಿಗೆ ಜಾಸ್ತಿ ಅದಿರಬಾರ್ದು ಅಷ್ಟೇ. ಸೂರ್ಯನ ಕಿರಣಗಳು ತುಂಬ ಬೀಳೋಕ್ಕೆ ಮುಂಚೆ ಬೆಳಗ್ಗೆನೆ 7 ಗಂಟೆ 7:30, ತಿರ್ಗಾ ಸಂಜೆ 5:30 6 ಗಂಟೆಯಿಂದ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು.
1: ಅಮೆರಿಕಾದ ಯೋಗ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ತಾವು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಿ ಸ್ವಾಮೀಜಿ, ಹೇಗೆ ಇದು ಸಾಧ್ಯ ಆಯಿತು? ಇದರ ಮೂಲಕ ತಮ್ಮ ಒಂದು ಸಂದೇಶ ಏನು ಇವತ್ತಿನ ಯುವಜನತೆಗೆ?
0: ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನನ್ನ ಹುಡುಕೊಂಡಿದ್ದು. ಈ ಥರದ ಒಂದು ಸಬ್ಜೆಕ್ಟ್ ಇದುವರೆಗೂ ಭಾರತದಲ್ಲಿ ಇನ್ನೂ ಯಾವ ಯೂನಿವರ್ಸಿಟಿಲೂ ಆಗಿಲ್ಲ. ಇದು ನಮಗೆ ಬೇಕು ಅಂಥೇಳಿ ಹುಡುಕೊಂಡು ಬಂದು ನೀವು ಈ ಸಬ್ಜೆಕ್ಟ್ ಮಾಡಿಕೊಡಲೇಬೇಕು ಅಂಥೇಳಿ ನನಗೆ ಹಿಡಿದ್ರು ದೇವರಾಜ್ ಗುರುಜಿ ಅಂತೇಳಿ. ಬಹುಶಃ ಆಮೇಲೆ ಯೂನಿವರ್ಸಿಟಿಯ ಅದು ವೈಸ್ ಚಾನ್ಸಲರು ಇದ್ದಂಥವ್ರು ಅವರು ಸಹ ನನ್ನ ಫೋನಲ್ಲಿ ಮಾತಾಡಿದ್ರು. ಸರಿ ಆಯಿತು ಅಂತೇಳಿ ಈ ಸಬ್ಜೆಕ್ಟನ್ನು ನಾನು ಪ್ರಬಂಧವನ್ನು ಮಂಡಿಸಿದೆ. ಸೊ ಅವರು ಈ ಜಲಯೋಗಕ್ಕೆ PhD ಕೊಟ್ಟಿದ್ದಾರೆ. ಅದರ ಜೊತೆಗೆ 2019 ಏನು ನಾನು ಮಾಡಿದ್ನೋ ಆ ಯೋಗವನ್ನು ಪ್ರದರ್ಶನ ಮಾಡಿದ್ನಲ್ಲ, ಅದು ಇಡೀ ವಿಶ್ವ ಗ್ಲೋಬಲ್ ವರ್ಲ್ಡ್ ರೆಕಾರ್ಡಲ್ಲಿ ಸರ್ಚ್ ಮಾಡಿದ್ದಾರೆ. ಅದರಲ್ಲಿ ಇಷ್ಟು ಆಸನ ಮಾಡಿರೋರು ಈ ವಿಶ್ವದಲ್ಲೇ ಮೊದಲಿಗರು ಅಂತೇಳಿ ಗ್ಲೋಬಲ್ ವರ್ಲ್ಡ್ ರೆಕಾರ್ಡು February 1 ನಮಗೆ ಸಿಕ್ಕಿದೆ.
1: ಬಹಳ ಅಭಿನಂದನೆಗಳು ಸ್ವಾಮೀಜಿ. ಈಗ ಸಾಮಾನ್ಯವಾಗಿ ಯೋಗ ಮಾಡೋದಕ್ಕೆ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಅಂದರೆ ನಾವೇನು ಮಾಡ್ತೀವಿ, ಮೊದಲಿಗೆ ಸೂರ್ಯ ನಮಸ್ಕಾರ ಮಾಡ್ತೀವಿ, ಆಮೇಲೆ ಆಸನಗಳನ್ನು ಹಾಕ್ತೀವಿ, ನಂತರ ಧ್ಯಾನ. ಹೀಗೆ ಈ ಜಲಯೋಗ ಮಾಡೋದಕ್ಕೂ ಆ ತರಹದ ಒಂದು ಸೀಕ್ವೆನ್ಸ್ ಅಂತ ಏನಾದ್ರು ಇದೆಯಾ? ಇಂಥ ಆಸನ ಆದಮೇಲೆ ಇಂಥದ್ದೇ ಹಾಕಬೇಕು, ಆ ಥರ ಏನಾದ್ರು ಇದೆಯಾ?
0: ಇಲ್ಲ, ಆ ಥರದ್ದೇನಿಲ್ಲ. ಒಂದೇನಪ್ಪ ಅಂತಂದರೆ ನಾವು ಪ್ರಾರಂಭಿಸಿರೋದು ಹೇಗೆ ಅಂತಂದರೆ, ಸ್ವಲ್ಪ ಬಾಡಿನ ಮೇಲುಗಡೆ ಟುಸ್ಟ್ ಅಂದರೆ ಎಕ್ಸಸೈಸ್ಗಳನ್ನು ಮಾಡ್ಕೊಳ್ತೀವಿ, ಮೇಲುಗಡೆ ಎಕ್ಸಸೈಸನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ಸ್ವಲ್ಪ ನೀರಲ್ಲಿ ಇಳಿತೀವಿ, ಸ್ವಿಮ್ಮಿಂಗ್ ಮಾಡ್ತೀವಿ, ಬಾಡಿ ಎಲ್ಲ ನೀರಿಗೆ ಹೊಂದ್ಕೊಳ್ತದೆ. ಹೊಂದ್ಕೊಂಡ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಮೊದಲು ಸ್ಟಾರ್ಟ್ ಮಾಡೋದು ಒಂಥರ ರಿಲ್ಯಾಕ್ಸ್, ನೀರಲ್ಲಿ ತೇಲೋದು, ಕಾಲು ಕೈಯೆಲ್ಲ ಸುಮ್ಮನೆ ತೇಲೋದು. ನಂತರ ನಮ್ಮ ಆಸನಗಳಲ್ಲಿ ವೃಕ್ಷಾಸನ, ಏಕಪದ್ಮಾಸನ, ಆಮೇಲೆ ತಾಡಾಸನ, ಆಮೇಲೆ ಇತರ ಪದ್ಮಾಸನ, ಪರ್ವತಾಸನ, ಈ ಥರದ್ದೆಲ್ಲ ಸ್ಟಾರ್ಟ್ ಆಗ್ತದೆ.
1: ಹರಿಯೋ ನೀರಿನಲ್ಲಿ ಮಾಡೋದಕ್ಕೂ ಅಥವಾ ಸ್ಥಿರವಾದ ನಿಂತ ನೀರಿನಲ್ಲಿ ಜಲಯೋಗ ಮಾಡೋದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಸ್ವಾಮೀಜಿ?
0: ನೀರಲ್ಲಿ ಕಲ್ಲಿಲ್ಲ ಅಂತಂದರೆ ತಲೆ ಹೋಗ್ತಾ ಜಾರ್ಕೊಂಡು ಎಷ್ಟು ದೂರ ಬೇಕಾದರೂ ನೀರಲ್ಲಿ ತೇಲ್ತಾ ಹೋಗ್ಬೋದು, ಒತ್ತೆ ಆಗಲ್ಲ. ಎಲೆ ತೇಲ್ದಂಗೆ ಬಾಳೆದೆಲೆ ನೀವು ಬಿಟ್ಟರೆ ಅದು ಹೆಂಗೆ ತೇಲ್ಕೊಂಡು ಹೋಗ್ತದೋ, ನಾವು ಕರ್ಪೂರ ಹಚ್ಚಿ ವಿಳ್ಳೆದೆಲೆ ಮೇಲೆ ಬಿಡ್ತೀವಲ್ಲ, ಸೊ ಅದೇ ಥರ ತೇಲ್ಕೊಂಡು ಹೋಗಿ. ನೀವು ನೀರ ಮೇಲೆ ನಮ್ಮ ಬಾಡಿನ ಏನಾದ್ರು ಚೆಕ್ ಮಾಡಿದ್ರೆ, ಸುಮ್ಮನೆ ಒಂದು ಬೆಳ್ಳಲ್ಲಿ ಸುಮ್ಮನೆ ಹಿಂಗೆ ಎಳಿದ್ರೆ ನಮ್ಮ ಬಾಡಿ ಬರ್ತದೆ. 80 ಕೆಜಿ 90 ಕೆಜಿ ಇರೋ ಬಾಡಿನ ಸುಮ್ಮನೆ ಎರಡೇ ಬೆಳೆಯಲ್ಲಿ ನೀವು ಸುಮ್ಮನೆ ಹಿಂಗೆ

0: ಬರ್ತದೆ ಅಂತ ಅಂದ್ರೆ ನೀರ್ ಮೇಲೆ ತೇಲೋದ್ರ ಮುಖಾಂತರ ಮಾಡೋದು ತುಂಬಾ ಆನಂದ. ಅದು ನಮಗೆ ಧ್ಯಾನ ಮಾಡ್ತಾ ಕಣ್ಣು ಮುಚ್ಚಿಬಿಟ್ರೆ ಸುಮ್ಮನೆ ಎಲ್ಲಿವರೆಗೆ ತೇಲ್ಕೊಂಡು ಬೇಕಾದ್ರೂ ಹೋಗ್ಬೋದು. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಹಿಂಗೆ ತೇಲ್ತಾ ಏನಪ್ಪಾ ಅಂದ್ರೆ ಸೇಫ್ಟಿ, ಯಾವುದೇ ಕಲ್ಲುಗಳು ಮತ್ತೊಂದಿಲ್ಲ ಅಂತ ಅಂದ್ರೆ ತೊಂದರೆ ಇಲ್ಲ. ತೇಲ ಅರಿಯೋ ನದಿಲಿ, ನಮ್ಮ ನದಿಲೇ ನಾನು ಎಷ್ಟೋ ಸಲ ಮಾಡಿರುವಂತ ಪ್ರದರ್ಶನವನ್ನು ಪ್ರತಿ ವರ್ಷ ಜಲಯೋಗವನ್ನು ಅಲ್ಲೇ ಮಾಡ್ತೀನಿ ನಾನು.
1: ತಾವು ಹೇಳಿದಿರಿ ಈಗಾಗಲೇ ತ್ರಿನೇತ್ರ ಯೋಗ ಇಂಟರ್ನ್ಯಾಷನಲ್ ಸೆಂಟರ್ನೇ ತಮ್ಮ ಆಶ್ರಮದಲ್ಲಿ ಚಂದ್ರವನ ಆಶ್ರಮದಲ್ಲಿ ತಾವು ಮಾಡಿದಿರಿ ಅಂತ. ಯಾವಾಗ ಇದನ್ನು ಮಾಡಿದಿರಿ ಮತ್ತು ಮುಂದಿನ ದಿನದಲ್ಲಿ ಏನು ಚಟುವಟಿಕೆಗಳನ್ನು ಮಾಡಬೇಕು ಯೋಗವನ್ನು ಉತ್ತೇಜಿಸೋದಕ್ಕೆ ಅನ್ನೋದು ತಮ್ಮ
0: ಮುಂದಿನ ದಿನಮಾನಗಳು ಈ ಯೋಗದ ಬಗ್ಗೆನೇ ಇನ್ನೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅವೇರ್ನೆಸ್ ಉಂಟು ಮಾಡಬೇಕು ಅಂತ ಒಂದಿದೆ. ಅದ್ರ ಜೊತೆಗೆ ಜಲಯೋಗನ ಒಂದು 10 ಜನ ಒಂದು ಶಿಷ್ಯರಿಗೆ ಕಲಿಸಿ ಅವರೇ ಹೇಳ್ಕೊಡೋ ಥರ ಬೇರೆ ಬೇರೆ ದೇಶಕ್ಕೆ ಪರಿಚಯಿಸಬೇಕು ಅಂತ ಇದ್ದೀವಿ. ಈಗ ಮೊನ್ನೆ ನಂದು ಆಸ್ಟ್ರೇಲಿಯಾದಲ್ಲಿ ನಾನು ಜಲಯೋಗ ಮಾಡಿದ್ದೀನಿ, ಹಾಗೆ ನ್ಯೂಜಿಲ್ಯಾಂಡಲ್ಲೂ ನಾನು ಮಾಡಿದ್ದೀನಿ. ಮೊನ್ನೆ ಶ್ರೀಲಂಕಾದಲ್ಲಿ ಸಹ ಯೋಗ ಕಾನ್ಫರೆನ್ಸ್ ಇತ್ತು, ಸೊ ಅಲ್ಲೂ ನಾನು ಮಾಡಿರುವಂಥದ್ದು. ಮೊನ್ನೆ ವಿಯೆಟ್ನಾಮ್ಗೆ ಹೋಗಿದ್ದು, ಹಾಂಗ್ಕಾಂಗ್ಗೆ ಹೋದಂಥ ಸಂದರ್ಭದಲ್ಲಿ ಮಾಡಿರುವಂಥದ್ದು. ಹೀಗೆ
1: ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ವಿಸ್ತೃತವಾದ ಪುಸ್ತಕವನ್ನು ಕೂಡ ಬರೆದಿದ್ದೀರಿ.
0: ಹೌದು,
1: ಬರೀಬೇಕು ಅಂತ ಯಾಕೆ ಅನ್ನಿಸ್ತು ಸ್ವಾಮೀಜಿ?
0: ಇದು ನಮಗೆ ನಾನು ಹುಡುಕ್ತಾ ಇದ್ದೆ ಜಲಯೋಗ ಮಾಡಬೇಕಾದ್ರೆ, ಎಲ್ಲೂ ಒಂದು ಪುಸ್ತಕ ಸಿಕ್ಕಿಲ್ಲ. ಆಮೇಲೆ ತುಂಬ ಕಷ್ಟ ಆಯಿತು, ಬೇರೆಯವ್ರಿಗೆ ಮುಂದಿನ ದಿನಮಾನಗಳಿಗೆ ಒಂದು ಕೈಪಿಡಿ ಆಗಲಿ ಅನ್ನೋದಕ್ಕೋಸ್ಕರ ಸಹಾಯ ಆಗಲಿ ಅಂತ ಮಾಡಿದ್ದೀನಿ.
1: ಅಂದರೆ ಈಗ ಯಾವ ಗುರುಗಳಿಂದಲೂ ತಾವು ಇದನ್ನು ಅಭ್ಯಾಸ ಮಾಡಿದ್ದಲ್ವಾ ಸ್ವಾಮೀಜಿ?
0: ನಾನು ಹೇಳಿದ್ನಲ್ಲ, ಒಬ್ಬರು ಶಿವಯೋಗಿ ಬಾಬಾ ಅಂತ ಅಘೋರಿಗಳು, ನಾಗಸಾಧುಗಳು, ಅವರು ಪ್ರಾರಂಭದಲ್ಲಿ ನನಗೆ ಧ್ಯಾನ ಹೇಳ್ಕೊಟ್ಟಿದ್ದು ನೀರು ಮೇಲೆ. ಈ ಗ್ರಹಣದಲ್ಲಿ ತಾವು ನೋಡ್ಬೋದು, ನೀರಲ್ಲೇ ಇರ್ತಾರೆ ಎಲ್ಲರೂ. ನೀರಲ್ಲಿ ನಾನು ಪದ್ಮಾಸನ ಹಾಕ್ಕೊಂಡು ಸೂತ್ರಗಳನ್ನು ಕುತ್ತಿಗೆಗೆಲ್ಲ ಫುಲ್ ಬಿಗಿದ್ಬಿಟ್ಟು ಅದ್ರ ಮೇಲೆ ಒಂದು ಟವಲ್ ಮುಚ್ಚಿಬಿಡ್ತಾರೆ, ಅಲ್ಲಿ ನಾನು ನೀರಲ್ಲಿ ತೇಲ್ತಾ ಧ್ಯಾನ ಮಾಡ್ತಾ ಇರ್ತೀನಿ. ಇದನ್ನು ಯಾರೂ ಮಾಡಲ್ಲ.
1: ಕೇವಲ ಜಲಯೋಗ ಅಷ್ಟನ್ನೇ ಗಮನದಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಒಟ್ಟಾರೆ ಯೋಗವನ್ನು ಸಮಗ್ರವಾಗಿ?
0: ನನ್ನ ಭಾರತೀಯ ಸಂಸ್ಕೃತಿ ಏನಿದೆಯೋ, ವೇದ ಆಗ್ಬೋದು, ಆಗಮ ಆಗ್ಬೋದು, ಪುರಾಣ ಆಗ್ಬೋದು, ಯೋಗ ಆಗ್ಬೋದು, ಆಯುರ್ವೇದ ಆಗ್ಬೋದು, ಶಾಸ್ತ್ರ ಆಗ್ಬೋದು, ಇವೆಲ್ಲ ನನ್ನ ದೊಡ್ಡ ಸಂಪತ್ತು, ನನ್ನ ದೇಶದ ಸಂಪತ್ತು. ಇದನ್ನು ಕಾಪಾಡಲಿಕ್ಕೋಸ್ಕರನೇ, ಇದನ್ನು ಉಳಿಸ್ಲಿಕ್ಕೋಸ್ಕರನೇ ನಾವು ಯತಿಗಳಾಗಿರ್ತೀವಿ. ಧರ್ಮನೇ ಕಾಪಾಡುವಂಥದ್ದು, ಧರ್ಮಕ್ಕೋಸ್ಕರ ನಾವು ಯೋಧರಾಗಿ ನಿಂತಿರ್ತೀವಿ ಅಷ್ಟು ಬಿಟ್ಟರೆ ಈ ಧರ್ಮನ ಉಳಿಸ್ಬೇಕಾಗ್ತದೆ. ಧರ್ಮವು ರಕ್ಷಿತೇ ರಕ್ಷಿತ ಅಂತ ಏನು ಹೇಳ್ತಾರೋ, ನಾವು ಧರ್ಮಕ್ಕಾಗಿ ನಿಂತ ಮೇಲೆ ಯೋಗಶಾಸ್ತ್ರ ಅನ್ನೋದು ಒಂದು ಧರ್ಮಶಾಸ್ತ್ರನೇ. ಯಾಕೆ ಅಂತಂದರೆ ಅದು ಪ್ರತಿಯೊಬ್ಬ ಮನುಕುಲನಿಗೆ ವಿಶ್ವ ಸಂದೇಶ ಕೊಟ್ಟಿರೋದೇನಂತಂದರೆ ಎಲ್ಲರಿಗೂ ಒಳಿತಾಗಲಿ ಅಂತೇಳಿ. ಜಲಯೋಗದಿಂದ ಆರೋಗ್ಯವಂತರು ಇಡೀ ದೇಶ ಆರೋಗ್ಯವಾಗಿರಲಿ ಅನ್ನೋದೇ ನಮ್ಮ ಸಾರ.
1: ಅಂತಿಮವಾಗಿ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳ ಸಂದೇಶ ಜನ ಸಮುದಾಯಕ್ಕೆ?
0: ವಿಶ್ವ ಯೋಗ ದಿನಾಚರಣೆಯ ದಿನ ಎಲ್ಲರೂ ಸಾಮಾನ್ಯ ಜನರು ಸಹ ಒಂದು ಕಲೀರಿ. ಗ್ರಾಮಾಂತರ ಪ್ರದೇಶದ ಜನ, ನಮ್ಮ ರೈತರು ನೇಗಿಲು ಉಳ್ತರೋದು ಯೋಗನೇ, ಗುದ್ದಲಿ ಮಣ್ಣು ತೆಗೆಯೋದು ಯೋಗನೇ, ನಮ್ಮ ತಾಯಂದಿರು ನನ್ನ ಸಹೋದರಿಯರು ರಾಗಿ ಬೀಸೋದು, ರಾಗಿ ಕುಟ್ಟೋದು, ಇವೆಲ್ಲ ಯೋಗ ಇತ್ತು. ನೀರು ಸೇದೋದು ಯೋಗನೇ, ಆದರೆ ಇವೆಲ್ಲ ಬಿಟ್ಟಿರೋದ್ರಿಂದನೇ ರೋಗ ಬಂದಿದೆ. ಯೋಗ ಬೇಕು ಅಂತ ಅಂದರೆ ಕಾಯಕ ಮಾಡಿ, ಯೋಗ ಮಾಡಿ, ಯೋಗ ಮಾಡ್ತಾ ಒಳ್ಳೆ ಮನಸ್ಥಿತಿ ಇಟ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದೇ ಆಗ್ತದೆ ಅನ್ನೋದನ್ನು ವಿಶ್ವ ಯೋಗ ದಿನಾಚರಣೆ ದಿನ ಎಲ್ಲರೂ ಭಾಳ ಗ್ರಾಮತ್ ಬರೀ ನಗರ ಪ್ರದೇಶಗಳಲ್ಲಿ ಆಗ್ತಾ ಇದೆ, ಗ್ರಾಮಾಂತರ ಪ್ರದೇಶದಲ್ಲೂ ಪ್ರಾರಂಭ ಆಗಬೇಕು ಅನ್ನೋದೇ ನನ್ನ ಆಶಯ.
1: ಒಳ್ಳೆಯದು ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮೀಜಿಗಳ ಇದುವರೆಗೂ ವಿಶ್ವ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ತಾವೇ ಪ್ರಯೋಗಶೀಲರಾಗಿ ಆರಂಭ ಮಾಡಿರುವಂತಹ ಜಲಯೋಗಕ್ಕೆ ಸಂಬಂಧಪಟ್ಟಂತೆ ಇದನ್ನು ಪ್ರಚುರಪಡಿಸುವಲ್ಲಿ ನಿಮ್ಮ ಆಶ್ರಮ ಏನೆಲ್ಲ ಕೆಲಸಗಳನ್ನು ಮಾಡಲಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ತಮ್ಮ ಕೈಂಕರ್ಯ ಏನಿದೆ ಅದು ಯಶಸ್ವಿಯಾಗಲಿ, ಜಲಯೋಗ ವಿಶ್ವ ಮಟ್ಟವನ್ನು ಮುಟ್ಟಲಿ, ಜನ ಸಮುದಾಯವನ್ನು ಅಭಿವೃದ್ಧಿಪಡಿಸ್ಲಿ ಅನ್ನೋ ಒಂದು ಆಶಯ ನಾವು ಕೂಡ ಇಟ್ಕೋತೀವಿ. ತಾವು ಆಕಾಶವಾಣಿ ಸ್ಟುಡಿಯೋಗೆ ಬಂದ್ರಿ, ಇಲ್ಲಿವರೆಗೂ ನಮ್ಮ ಜೊತೆ ಕೇಳುಗರ ಜೊತೆ ಮಾತಾಡಿದ್ದೀರಿ, ಇದಕ್ಕಾಗಿ ಮತ್ತೊಮ್ಮೆ ತಮಗೆ ವಂದನೆಗಳು, ಅಭಿನಂದನೆಗಳು, ನಮಸ್ಕಾರ.
0: ಆಕಾಶವಾಣಿ ನಿಜವಾಗಲೂ ನಾಡಿಗೆ ಅತ್ಯಂತ ಪ್ರಮುಖ ತಾಯಿ ಸ್ಥಾನ ಇದ್ದಂಗೆ, ನಮ್ಮೆಲ್ಲರಿಗೂ ಚಿಕ್ಕವರಿದ್ದಾಗ ರೇಡಿಯೋ ಅಂದರೆ ಆಕಾಶವಾಣಿನೇ ಕೇಳ್ತಾ ಇದ್ದು, ಇವತ್ತು ಅದನ್ನು ತುಂಬ ಪ್ರೀತಿಸ್ತಾ ಇದ್ದೆ. ಆಕಾಶವಾಣಿಯಲ್ಲೇ ಕೂತ್ಕೊಂಡು ಆಕಾಶದ ಮಾತುಗಳನ್ನು ಹಾಡುವಂಥ ಒಂದು ಸುಸಂದರ್ಭ ಬಂತಲ್ಲ ಅಂತೇಳಿ ನಾನು ತುಂಬ ಖುಷಿಯಾಗಿದೆ. ನಮ್ಮ ಆಕಾಶವಾಣಿಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ.
2: ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ಜಲಯೋಗ ಈ ಕುರಿತು

ಶ್ರೀರಂಗಪಟ್ಟಣದ ಡಿಎಂಎಸ್ ಚಂದ್ರವನ ಆಶ್ರಮದ ಡಾಕ್ಟರ್ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನೊಳಗೊಂಡ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಂಗದರ್ ಅವರಿಂದ ಮಾಹಿತಿ.
3: ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಪ್ರತಿ ಮನೆಗೆ ಉಚಿತ ವಿದ್ಯುತ್ ನೀಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಸೂರ್ಯಘರ್ ಯೋಜನೆಯನ್ನು ಘೋಷಿಸಿದೆ. ಸೌರಶಕ್ತಿ ಬಳಸಿ ವಿದ್ಯುತ್ ಉತ್ಪಾದಿಸುವುದರಿಂದ ಮುಗಿದು ಹೋಗಲಾರದ ನೈಸರ್ಗಿಕ ಸಂಪನ್ಮೂಲದ ಸದ್ಬಳಕೆಯಾಗುತ್ತದೆ ಮತ್ತು ಸೀಮಿತ ಹಾಗೂ ಮುಗಿದು ಹೋಗಬಹುದಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ವಿದ್ಯುತ್ ಉತ್ಪಾದನೆಯ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವುದು ಈ ಯೋಜನೆಯ ಪ್ರಮುಖ ಗುರಿಯಾಗಿದೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಈ ದೇಶದ 1 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ಒದಗಿಸುವುದು ಈ ಗುರಿಯನ್ನು ಸರ್ಕಾರ ಹೊಂದಿದೆ. ಫೆಬ್ರವರಿ 15, 2024 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಯೋಜನೆಗೆ ಚಾಲನೆಯನ್ನು ನೀಡಿದ್ದಾರೆ. ಕೇಂದ್ರ ಸರ್ಕಾರ ಈ ಯೋಜನೆಗೆ 71,021 ಕೋಟಿ ರೂಪಾಯಿಗಳ ಅನುದಾನವನ್ನು ಪ್ರತ್ಯೇಕವಾಗಿ ಮೀಸಲಿರಿಸಿದೆ. ಭಾರತದ ವಿವಿಧ ರಾಜ್ಯಗಳನ್ನೊಳಗೊಂಡಂತೆ ಕರ್ನಾಟಕದಲ್ಲಿಯೂ ಸಹ ಈ ಯೋಜನೆ ಈಗಾಗಲೇ ಅನುಷ್ಠಾನಗೊಂಡಿದ್ದು ರಾಜ್ಯದ ಜನರು ಈ ಯೋಜನೆಯ ಸದುಪಯೋಗವನ್ನು ಪಡೆಯಬಹುದಾಗಿದೆ. ಸೂರ್ಯಘರ್ ಯೋಜನೆಗೆ ಹೇಗೆ ಮತ್ತು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಈಗ ನಾವು ಗಮನಿಸೋಣ. ಈ ಯೋಜನೆಯ ಅಡಿಯಲ್ಲಿ ಸೌರ ವಿದ್ಯುತ್ ಉತ್ಪಾದನೆಗೆ ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳ ಅಳವಡಿಕೆಗೆ ತಗಲುವ ವೆಚ್ಚದ ಮೇಲೆ %60 ಸಬ್ಸಿಡಿಯನ್ನು ನೀಡಲಾಗುತ್ತದೆ. ಸಬ್ಸಿಡಿ ಕುರಿತು ಇನ್ನೂ ವಿವರವಾಗಿ ಗಮನಿಸುವುದಾದರೆ 1 ಕೆವಿ ವಿದ್ಯುತ್ತಿಂದ 3 ಕೆವಿ ವಿದ್ಯುತ್ವರೆಗಿನ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಸರ್ಕಾರ ಧನ ಸಹಾಯ ನೀಡಲಿದೆ. ಅಂದರೆ 1 ಕೆವಿ ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 30,000 ರೂಪಾಯಿ ಸಹಾಯಧನ, ಹಾಗೆಯೇ 2 ಕೆವಿ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ 60,000 ರೂಪಾಯಿಯ ಸಹಾಯಧನ, ಮುಂದುವರೆದು 3 ಕೆವಿ ಅಥವಾ ಅದಕ್ಕಿಂತ ಹೆಚ್ಚು ಸಾಮರ್ಥ್ಯದ ಸೌರ ವಿದ್ಯುತ್ ಘಟಕದ ಅಳವಡಿಕೆಗೆ ಗರಿಷ್ಠ 78,000 ರೂಪಾಯಿಯ ಸಹಾಯಧನ ಫಲಾನುಭವಿಗಳಿಗೆ ಈ ಯೋಜನೆಯಡಿಯಲ್ಲಿ ಲಭ್ಯವಾಗಲಿದೆ. ಫಲಾನುಭವಿಗಳು ತಮ್ಮ ಮನೆಯ ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವ ಮೂಲಕ ತನ್ನ ಮನೆಯ ಬಳಕೆಗೆ ಬೇಕಾಗುವ ವಿದ್ಯುತ್ತನ್ನು ತಾನೇ ಉತ್ಪಾದಿಸುವಲ್ಲಿ ಸ್ವಾವಲಂಬಿಯಾಗುತ್ತಾನೆ. ಇದರಿಂದ ಪ್ರತಿ ತಿಂಗಳು 300 ಯೂನಿಟ್ನಷ್ಟು ವಿದ್ಯುತ್ತನ್ನು ಉತ್ಪಾದಿಸಬಹುದಲ್ಲದೆ ಹೆಚ್ಚುವರಿ ವಿದ್ಯುತ್ತನ್ನು ಮಾರಾಟ ಮಾಡುವ ಮೂಲಕ ವಾರ್ಷಿಕವಾಗಿ 17,000-18,000 ರೂಪಾಯಿಗಳಷ್ಟು ಆದಾಯವನ್ನು ಗಳಿಸಬಹುದಾಗಿದೆ. ಇನ್ನು ಸೂರ್ಯಘರ್ ಯೋಜನೆಯ ಅಗತ್ಯವೇನು ಎಂಬುದನ್ನು ಗಮನಿಸುವುದಾಗ ಭಾರತ ಅತಿ ಹೆಚ್ಚು ವಿದ್ಯುತ್ತನ್ನು ಬಳಕೆ ಮಾಡುವ ರಾಷ್ಟ್ರವಾಗಿದ್ದು ಸೌರಶಕ್ತಿಯ ಬಳಕೆಯಲ್ಲಿ 5ನೇ ಸ್ಥಾನದಲ್ಲಿರುವುದು ಇಲ್ಲಿ ಗಮನಾರ್ಹ. ಕಳೆದ 9 ವರ್ಷದಲ್ಲಿ ದೇಶದ ಸೌರ ಇಂಧನ ಸಾಮರ್ಥ್ಯ 30 ಪಟ್ಟು ಹೆಚ್ಚಾಗಿದೆ. March 31, 2020 ಹೊತ್ತಿಗೆ ಭಾರತದ ಒಟ್ಟು ಸ್ಥಾಪಿತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವು 274.68 GW ತಲುಪಿದ್ದು ಚೀನಾ ಮತ್ತು ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ರಾಷ್ಟ್ರಗಳಿಗಿಂತ ಜಾಗತಿಕವಾಗಿ 3ನೇ ಸ್ಥಾನದಲ್ಲಿದೆ ಎಂದು ಈ ಹಿಂದೆಯೇ ತಜ್ಞರು ಇದನ್ನು ಘೋಷಿಸಿದ್ದರು. ಹೀಗಾಗಿ ಸೂರ್ಯಘರ್ ಯೋಜನೆಯ ಮೂಲಕ ಸೌರ ವಿದ್ಯುತ್ ಉತ್ಪಾದನೆ ಮತ್ತು ಬಳಕೆಯನ್ನು ಪ್ರೋತ್ಸಾಹಿಸಲು ಸರ್ಕಾರ ಉದ್ದೇಶಿಸಿದೆ. ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಸಾಂಪ್ರದಾಯಿಕ ಇಂಧನದ ಮೇಲಿನ ಅವಲಂಬನೆ ಕಡಿಮೆಯಾಗಲಿದೆ. ಇದರಿಂದ ಕಲ್ಲಿದ್ದಲಿನ ಮೇಲಿನ ಅವಲಂಬನೆ ಮತ್ತು ಬಳಕೆ ಸಹ ಗಣನೀಯ ಪ್ರಮಾಣದಲ್ಲಿ ಕಡಿಮೆಯಾಗಲಿದೆ. ಭಾರತದಲ್ಲಿ ವರ್ಷದಲ್ಲಿ 6-8 ತಿಂಗಳು ಪ್ರಖರವಾದ ಬಿಸಿಲು ಇರುವುದರಿಂದ ಅದರ ಸಂಪೂರ್ಣ ಪ್ರಯೋಜನೆಯನ್ನು ಈ ಯೋಜನೆಯ

ಮೂಲಕ ಪ್ರತಿಯೊಬ್ಬರೂ ಪಡೆಯಬಹುದಾಗಿದೆ. ವಿಶೇಷವಾಗಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳು ಈ ಯೋಜನೆಯ ಪ್ರಯೋಜನೆಯನ್ನು ಪಡೆಯಬಹುದಾಗಿದ್ದು, ಕರ್ನಾಟಕದಲ್ಲೇ ಹೆಸರುವಾಸಿಯಾದ ಬಯಲುಸೀಮೆ ಜಿಲ್ಲೆಗಳೆಂದೇ ಪ್ರಖ್ಯಾತಿಯಾದ ಪಶ್ಚಿಮ ಜಿಲ್ಲೆಗಳಲ್ಲಿ ವರ್ಷದುದ್ದಕ್ಕೂ ಅತ್ಯಧಿಕ ಪ್ರಮಾಣದಲ್ಲಿ ಬಿಸಿಲು ಇರುವುದರಿಂದ ಈ ಯೋಜನೆಗೆ ಇಂತಹ ಜಿಲ್ಲೆಗಳು ಹೇಳಿ ಮಾಡಿಸದ ಪ್ರದೇಶಗಳೆಂದು ಎಲ್ಲರ ಅಭಿಪ್ರಾಯ. ಇನ್ನು ಸೂರ್ಯಘರ್ ಯೋಜನೆಯ ಪ್ರಯೋಜನಗಳೇನೆಂಬುದನ್ನು ಗಮನಿಸಿದಾಗ ನಮಗೆ ಕೆಲವು ಅಂಶಗಳು ಇಲ್ಲಿ ವೇದ್ಯವಾಗುತ್ತವೆ. ಮೊದಲನೆಯದಾಗಿ, ಮನೆಯ ಛಾವಣಿಯ ಮೇಲೆ ಸೌರ ವಿದ್ಯುತ್ ಘಟಕಗಳನ್ನು ಅಳವಡಿಸುವುದರಿಂದ ಹೆಚ್ಚುವರಿಯಾಗಿ 300 ಗಿಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಆಗಲಿದೆ ಎಂದು ಅಂದಾಜಿಸಲಾಗಿದೆ. ಮನೆಯ ಸದಸ್ಯರು ತಮ್ಮ ಮಾಸಿಕ ವಿದ್ಯುತ್ ವೆಚ್ಚವನ್ನು ಉಳಿತಾಯ ಮಾಡಬಹುದಾಗಿದೆ. ಈ ಯೋಜನೆಯಿಂದ ಉತ್ಪಾದನೆ, ಸಾಗಣೆ ಮತ್ತು ಪೂರೈಕೆಯ ವಲಯಗಳಲ್ಲಿ ಅಂದಾಜು 17 ಲಕ್ಷ ನೇರ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ಇದೆ ಎಂದು ವಿದ್ವಾಂಸರು ಅಭಿಪ್ರಾಯಪಡುತ್ತಾರೆ. ಇದಲ್ಲದೆ ಇದರಿಂದ ರಾಜ್ಯಕ್ಕೂ ಸಹ ವಿದ್ಯುತ್ ಉತ್ಪಾದನೆಯ ಮೇಲಿನ ವೆಚ್ಚ ವಾರ್ಷಿಕವಾಗಿ 75,000 ಕೋಟಿ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಸೂರ್ಯಘರ್ ಯೋಜನೆಯಲ್ಲಿ ಜನರು ಹೂಡಿಕೆ ಮಾಡಿದ ಬಂಡವಾಳ 5 ವರ್ಷದಲ್ಲಿ ಅವರಿಗೆ ಅದು ಮರಳಲಿದೆ. 20 ವರ್ಷಗಳವರೆಗೆ ನಿರಂತರವಾಗಿ ಉಚಿತ ವಿದ್ಯುತ್ ಪಡೆಯಬಹುದಾಗಿದೆ. ತಮ್ಮ ಮನೆಯಲ್ಲಿ ಉತ್ಪಾದಿಸಲಾದ ಈ ವಿದ್ಯುತ್ ಅಲ್ಲಿ ಅಳವಡಿಸಲಾದ ಬ್ಯಾಟರಿಯಲ್ಲಿ ಸಂಗ್ರಹವಾಗಲಿದ್ದು, ಅದನ್ನು ಜೆಸ್ಕಾಂ ಅಥವಾ ವಿದ್ಯುತ್ ಸರಬರಾಜು ಸಂಸ್ಥೆಗಳಿಗೆ ಮಾರಾಟ ಮಾಡುವ ಮೂಲಕ ಹಣವನ್ನೂ ಸಹ ಫಲಾನುಭವಿಗಳು ಇಲ್ಲಿ ಗಳಿಸಬಹುದಾಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಸಾಂಪ್ರದಾಯಿಕ ವಿದ್ಯುತ್ ಉತ್ಪಾದನೆಯಲ್ಲಿ ಬಿಡುಗಡೆಯಾಗುವ ಇಂಗಾಲವನ್ನೊಳಗೊಂಡಂತೆ ಅನೇಕ ಹಾನಿಕಾರಕ ಅನಿಲಗಳ ಹೊರಸೂಸುವಿಕೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಲಿದ್ದು, ವಾಯುಮಾಲಿನ್ಯ ಕೂಡ ನಿಯಂತ್ರಣವಾಗುವ ಸಾಧ್ಯತೆ ಇದೆ. ಮುಂದುವರೆದು, ವಿದ್ಯುತ್ ಸಂಪರ್ಕವೇ ಇಲ್ಲದ ಪ್ರದೇಶಗಳಿಗೂ ಸಹ ಸೌರ ವಿದ್ಯುತ್ ಯೋಜನೆಯನ್ನು ತಲುಪಿಸಬಹುದು. ಹಾಗಾಗಿ ಎಲ್ಲ ಪ್ರದೇಶಗಳಲ್ಲಿಯೂ ನಿರಂತರವಾಗಿ ವಿದ್ಯುತ್ ಪೂರೈಕೆಯನ್ನು ಮಾಡಬಹುದಾದ ಇದೊಂದು ಸ್ವಾವಲಂಬಿಯ ಅತ್ಯಂತ ಪ್ರಮುಖವಾದ ಯೋಜನೆಯಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಜನರು ತಮ್ಮ ಮನೆಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದನ್ನು ಪ್ರೋತ್ಸಾಹಿಸಲು ಸರ್ಕಾರ ಪ್ರತಿ ಜಿಲ್ಲೆಗೆ ಒಂದು ಮಾದರಿ ಸೌರ ಗ್ರಾಮವನ್ನು ನಿರ್ಮಾಣ ಮಾಡಲು ಮುಂದಾಗಿರುವುದು ಈ ಯೋಜನೆಯ ಪ್ರಮುಖ ಅಂಶವಾಗಿದೆ. ಇನ್ನು ಈ ಯೋಜನೆಗೆ ಯಾರೆಲ್ಲ ಅರ್ಹರು ಮತ್ತು ಅದನ್ನು ಹೇಗೆ ಆ ಫಲವನ್ನು ಗಳಿಸಬಹುದೆಂದು ಪ್ರಶ್ನಿಸಿದಾಗ, ಫಲಾನುಭವಿಯು ಭಾರತೀಯ ಪ್ರಜೆಯಾಗಿರಬೇಕು, ಸ್ವಂತ ಮನೆಯನ್ನು ಹೊಂದಿರಬೇಕು ಮತ್ತು ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಲು ಸಾಕಷ್ಟು ಸೂಕ್ತವಾದ ಜಾಗ ಇರಬೇಕು. ಮನೆಯಲ್ಲಿ ಸೂಕ್ತ ರೀತಿಯಲ್ಲಿ ವಿದ್ಯುತ್ ಪೂರೈಕೆಯ ಸಂಪರ್ಕ ಕೂಡ ಇರಬೇಕು. ಆ ಮನೆಯ ಸದಸ್ಯರು ಈ ಮೊದಲು ಸೌರ ಫಲಕಗಳನ್ನು ಅಳವಡಿಸಿಕೊಳ್ಳಲು ಸರ್ಕಾರದಿಂದ ಯಾವುದೇ ಸಹಾಯಧನವನ್ನು ಪಡೆದುಕೊಂಡಿರಬಾರದು. ಮನೆಯ ಛಾವಣಿ ಮೇಲೆ 3 ಕಿಲೋವ್ಯಾಟ್ ವರೆಗೆ ಸೌರ ಘಟಕದ ಸ್ಥಾಪನೆಗಾಗಿ ಕುಟುಂಬಗಳು 7%-ರಷ್ಟು ಬಡ್ಡಿಯೊಂದಿಗೆ ಮೇಲಾಧಾರ ರಹಿತ ಸಾಲದ ಉತ್ಪನ್ನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಯೋಜನೆಗೆ ಅರ್ಜಿ ಸಲ್ಲುವ ಪ್ರಕ್ರಿಯೆ ಹೇಗೆ ಮತ್ತು ಇದರ ಫಲವನ್ನು ಪಡೆಯುವುದು ಹೇಗೆ ಎಂಬುದನ್ನು ಇಲ್ಲಿ ನಾವು 9 ಹಂತಗಳ ಮೂಲಕ ಇದನ್ನು ಅರಿತುಕೊಳ್ಳಬಹುದಾಗಿದೆ. ಹಂತ 1, ಅಧಿಕೃತ ಜಾಲತಾಣ https://www.pmsurvagher.gov.in ಇದಕ್ಕೆ ಭೇಟಿ ನೀಡಬೇಕು. ನೋಂದಣಿಯ ವೇಳೆ ಮಾಹಿತಿಗಳನ್ನು ವಿವರವಾಗಿ ಒದಗಿಸತಕ್ಕದ್ದು. ಮೊದಲು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ, ನಂತರ ನಿಮ್ಮ ವಿದ್ಯುತ್ ಸರಬರಾಜು ಸಂಸ್ಥೆಯ ಹೆಸರನ್ನು ಆಯ್ಕೆ ಮಾಡಿ, ಮುಂದುವರೆದು ನಿಮ್ಮ ಮನೆಯ ವಿದ್ಯುತ್ ಸಂಪರ್ಕದ ಗ್ರಾಹಕ ಸಂಖ್ಯೆಯನ್ನು ಪೂರ್ಣವಾಗಿ ನಮೂದಿಸಬೇಕು. ನೆಟ್ ಮತ್ತು ವಾಟ್ಸಪ್ ಹೊಂದಿರುವ ನಿಮ್ಮ ಮೊಬೈಲ್ ಫೋನಿನ ಸಂಖ್ಯೆಯನ್ನು ಇಲ್ಲಿ ನಮೂದಿಸಬೇಕು. ಮುಂದುವರೆದು ಪೋರ್ಟಲ್ನಲ್ಲಿ ತಿಳಿಸಿರುವ ಸೂಚನೆಗಳನ್ನು ಕ್ರಮಬದ್ಧವಾಗಿ ಸ್ಪಷ್ಟವಾಗಿ ಅನುಸರಿಸಬೇಕು. 3ನೇ ಹಂತದಲ್ಲಿ ಗ್ರಾಹಕ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಆಗಬೇಕು. 4ನೇ ಹಂತದಲ್ಲಿ ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಸಲು ಪ್ರಥಮವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. 5ನೇ ಹಂತದಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಇಲ್ಲಿ ಕಡ್ಡಾಯ. 6ನೇ ಹಂತದಲ್ಲಿ ವಿದ್ಯುತ್ ಸರಬರಾಜು ಸಂಸ್ಥೆಯಿಂದ ಕಾರ್ಯಸಾಧ್ಯತೆಯ ಅನುಮೋದನೆಗಾಗಿ ಕಾಯಿರಿ. ಮುಂದುವರೆದು ನೀವು ಕಾರ್ಯಸಾಧ್ಯತೆಯ ಅನುಮೋದನೆಯನ್ನು ಪಡೆದ ನಂತರ ಸಂಬಂಧಪಟ್ಟ ವಿದ್ಯುತ್ ಸರಬರಾಜು ಸಂಸ್ಥೆಯ ನೋಂದಾಯಿತ ಮಾರಾಟಗಾರರು ಬಂದು ಘಟಕವನ್ನು ಅಳವಡಿಸುತ್ತಾರೆ. ನೆಟ್ ಮೀಟರ್ ಅಳವಡಿಕೆಯ ಬಳಿಕ ವಿದ್ಯುತ್ ವಿತರಣಾ ಸಂಸ್ಥೆಯವರು ನಿಮ್ಮ ಮನೆಗೆ ಖುದ್ದಾಗಿ ಭೇಟಿ ನೀಡಿ ತಪಾಸಣೆ ಮಾಡುತ್ತಾರೆ. ಅದಾದ ನಂತರ ಅಧಿಕಾರಿಗಳು ನಿಮಗೆ ಪೋರ್ಟಲ್ನಿಂದ ಅನುಮತಿ ಪತ್ರವನ್ನು ಒದಗಿಸಲಾಗುತ್ತದೆ.
ಕೊನೆಯ ಹಂತದಲ್ಲಿ ಒಮ್ಮೆನೇ ಸೌರ ಘಟಕದ ಆರಂಭಕ್ಕೆ ಅನುಮತಿ ಪತ್ರವನ್ನು ಪಡೆದ ಬಳಿಕ ಬ್ಯಾಂಕ್ ವಿವರ ಪೋರ್ಟಲ್ ಮೂಲಕ ಸಲ್ಲಿಸಬೇಕು. ಇದಾದ 30 ದಿನಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಸರ್ಕಾರದಿಂದ ಸಬ್ಸಿಡಿ ಹಣ ಬಂದು ಜಮಾ ಆಗುತ್ತದೆ.

0: ಬರುತ್ತದೆ. ಈ ವಿವರಗಳನ್ನು ಚಾಚು ತಪ್ಪದೆ ಪ್ರತಿಯೊಬ್ಬ ಫಲಾನುಭವಿಯಾಗ ಬಯಸುವ ಗ್ರಾಹಕರು ಕೂಡ ಅನುಸರಿಸಲು ಈ ಮೂಲಕ ವಿನಂತಿಸಲಾಗಿದೆ. ಈ ಯೋಜನೆಯ ಮೂಲಕ ಬಡ ಅಥವಾ ಮಧ್ಯಮ ವರ್ಗದ 1 ಕೋಟಿ ಮನೆಗಳಿಗೆ ಮನೆ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸುವುದರ ಮೂಲಕ ಉಚಿತ ವಿದ್ಯುತ್ ಒದಗಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಹೊಂದಿರುವುದು ಇದೊಂದು ಸ್ವಸ್ಥ ಅಭಿವೃದ್ಧಿಯ ಮಾದರಿ ಯೋಜನೆಯಾಗಿದೆ ಎಂದು ಅಭಿಪ್ರಾಯಪಡಲಾಗಿದೆ.
1: ಇದುವರೆಗೆ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಕುರಿತು ಡಾಕ್ಟರ್ ಕಡ್ಲಬಾಳ ಪನ್ನಾಂಗಧರ ಅವರಿಂದ ಮಾಹಿತಿ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ವಾರ್ತೆಗಳ ವಿವರ: ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಧ್ಯಪ್ರದೇಶದ ಕುನು ರಾಷ್ಟೀಯ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿದರು. ದೇಶದಲ್ಲಿ ಅಳಿವಿನಂಚಲಿರುವ ಚೀತಾಗಳನ್ನು ಕಾಡಿಗೆ ಮತ್ತೆ ಪರಿಚಯಿಸುವ ಭಾರತದ ಪ್ರಮುಖ ಉಪಕ್ರಮವಾದ ಪ್ರಾಜೆಕ್ಟ್ ಚೀತಾದ ಪ್ರಗತಿಯನ್ನು ಪರಿಶೀಲಿಸಿದರು. ಭೇಟಿ ಸಮಯದಲ್ಲಿ ರಾಷ್ಟಪತಿಯವರು ಉದ್ಯಾನವನದ ಚಿರತೆ ನಿರ್ವಹಣಾ ಪ್ರದೇಶಕ್ಕೆ ಭೇಟಿ ನೀಡಿದರು. ಈ ವೇಳೆ ಯೋಜನೆಯ ಸ್ಥಿತಿಗತಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ದೇಶದ ಮೊದಲ ಚೀತಾಗಳ ತಾಣವಾದ ಕುನೋ ಉದ್ಯಾನವನದಲ್ಲಿ ಈ ಪ್ರಭೇದಗಳಿಗೆ ಸೂಕ್ತವಾದ ಆವಾಸ ಸ್ಥಾನ, ಸಾಕಷ್ಟು ಬೇಟೆಗೆ ಅವಕಾಶ ಮತ್ತು ಮಾನವ ಅಡಚಣೆಯನ್ನು ಕಡಿಮೆ ಮಾಡಲು ಈ ಪ್ರದೇಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ ಮತ್ತು ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ ಆರಂಭಿಸಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಅವರು ಇಂದು ಮಂಗೋಲಿಯಾ ತಲುಪಿದ್ದಾರೆ. ಭಾರತ ಮತ್ತು ಮಂಗೋಲಿಯಾ ನಡುವಿನ ವಿಶೇಷ ಪಾಲುದಾರಿಕೆಯನ್ನು ಮುನ್ನಡೆಸಲು ಫಲಪ್ರದ ಮಾತುಕತೆಗಳನ್ನು ಎದುರು ನೋಡುತ್ತಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಮಂಗೋಲಿಯಾ ವಿದೇಶಾಂಗ ಸಚಿವ ಬಿ ಬ್ಯಾಟ್ಸೆಟ್ಸೆಗ್ ಸೇರಿದಂತೆ ಉನ್ನತ ನಾಯಕರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಡಾ ಎಸ್ ಜೈಶಂಕರ್ ಅವರು ಈ ತಿಂಗಳ 24 ಮತ್ತು 25ರಂದು ದಕ್ಷಿಣ ಕೊರಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ದಕ್ಷಿಣ ಕೊರಿಯಾ ವಿದೇಶಾಂಗ ಸಚಿವ ಜೋ ಹ್ಯೂನ್ ಅವರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಜೆಜುವಿನಲ್ಲಿ ಇದೇ ಗುರುವಾರ ಶಾಂತಿ ಮತ್ತು ಸಮೃದ್ಧಿಗಾಗಿ ಜೆಜು ವೇದಿಕೆಯಲ್ಲಿ ಸಚಿವರು ಪ್ರಮುಖ ಭಾಷಣ ಮಾಡಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸಂಸದ ಶಶಿ ತರೂರ್ ಅಧ್ಯಕ್ಷತೆಯ ವಿದೇಶಾಂಗ ವ್ಯವಹಾರಗಳ ಸಂಸದೀಯ ಸ್ಥಾಯಿ ಸಮಿತಿಯು ಕಾರ್ಯತಂತ್ರದ ಗಡಿ ಭದ್ರತೆ ಮತ್ತು ವಿದೇಶಾಂಗ ನೀತಿ ಸಮಸ್ಯೆಗಳನ್ನು ಪರಿಶೀಲಿಸಲು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ಗೆ 4 ದಿನಗಳ ಅಧ್ಯಯನ ಭೇಟಿ ಪ್ರಾರಂಭಿಸಿದೆ. ಗಡಿ ನಿರ್ವಹಣೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭದ್ರತಾ ಪರಿಸ್ಥಿತಿ ಕುರಿತು ನೇರ ಒಳನೋಟಗಳನ್ನು ಪಡೆಯಲು ಸಮಿತಿಯು ಇದೇ 25ರವರೆಗೆ ಜಮ್ಮು, ಕಾಶ್ಮೀರ, ಕಾರ್ಗಿಲ್ ಮತ್ತು ಲೇಹ್ಗೆ ಭೇಟಿ ನೀಡಲಿದೆ. ಭಾರತದ ದ್ವಿಪಕ್ಷೀಯ ಸಂಬಂಧಗಳಲ್ಲಿನ ಇತ್ತೀಚಿನ ಬೆಳವಣಿಗೆಗಳು, ಸಿಂಧು ಜಲ ಒಪ್ಪಂದ ರದ್ದು, ಗಡಿ ನಿಯಂತ್ರಣ ರೇಖೆ ಮತ್ತು ಅಂತಾರಾಷ್ಟೀಯ ಗಡಿಯಲ್ಲಿ ಭಯೋತ್ಪಾದನೆಯಿಂದ ಉಂಟಾಗುವ ಬೆದರಿಕೆಯನ್ನು ಸಮಿತಿ ಪರಿಶೀಲಿಸುತ್ತಿದೆ. ಅಲ್ಲದೆ ಭಾರತ ಚೀನಾ ಸಂಬಂಧಗಳು ಮತ್ತು ಪೂರ್ವ ಲಡಾಖ್ನಲ್ಲಿ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆ ಉದ್ದಕ್ಕೂ ಇರುವ ಪರಿಸ್ಥಿತಿಯ ಮೇಲೂ ಕೇಂದ್ರೀಕರಿಸಲಿದೆ. ಭಾರತ ಇಂದು ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ 2 ದಿನಗಳ ಸಭೆಯನ್ನು ಆಯೋಜಿಸಲಿದೆ. ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅಧ್ಯಕ್ಷತೆ ವಹಿಸಲಿದ್ದು, ಸಭೆಯು 11 ಸದಸ್ಯ ರಾಷ್ಟಗಳ ಭದ್ರತಾ ಮುಖ್ಯಸ್ಥರನ್ನು ಒಟ್ಟುಗೂಡಿಸುತ್ತದೆ. ಇವುಗಳಲ್ಲಿ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿವೆ. ಈ ಸಭೆಯು ಜಗತ್ತು ಇಂದು ಎದುರಿಸುತ್ತಿರುವ ಭದ್ರತಾ ಸವಾಲುಗಳು ಎಂಬ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ರಾಷ್ಟೀಯ ಭದ್ರತಾ ಬೆದರಿಕೆಗಳ ವೇಗವಾಗಿ ವಿಕಸನಗೊಳ್ಳುತ್ತಿರುವ ಸ್ವರೂಪ ಮತ್ತು ಎದುರಾಗುತ್ತಿರುವ ಭದ್ರತಾ ಅಪಾಯಗಳಲ್ಲಿ ಹೊಸ ತಂತ್ರಜ್ಞಾನಗಳ ಪಾತ್ರದ ಕುರಿತು ಚರ್ಚೆಗಳು ಗಮನಹರಿಸಲಿವೆ. 2026ರಲ್ಲಿ ಭಾರತ 4ನೇ ಬಾರಿಗೆ ಬ್ರಿಕ್ಸ್ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವುದರಿಂದ ಈ ಸಭೆ ನಡೆಯುತ್ತಿದೆ. ಭಾರತದ ಅಧ್ಯಕ್ಷತೆಯು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ,

0: ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಭಾರತ ತನ್ನ 2026 ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಇದೇ ತಿಂಗಳ 25 ಮತ್ತು 26 ಹರಿಯಾಣದಲ್ಲಿ 11ನೇ ಬ್ರಿಕ್ಸ್ ಇಂಧನ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಸಭೆಯು ಇಂಧನ ಭದ್ರತೆ ಮತ್ತು ಸುಸ್ಥಿರತೆ, ಇಂಧನ ಪ್ರವೇಶ ಮತ್ತು ಸಮಾನತೆ ಹಾಗೂ ತಂತ್ರಜ್ಞಾನ ಮತ್ತು ನಾವೀನ್ಯತೆ ಎಂಬ 3 ಪ್ರಮುಖ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಇಂಧನ ಭದ್ರತೆ, ಸುಸ್ಥಿರತೆ ಮತ್ತು ನಾವೀನ್ಯತೆ ಕುರಿತು ಸಹಕಾರವನ್ನು ಬಲಪಡಿಸಲು ಎಲ್ಲಾ 11 ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಇಂಧನ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವರ್ಷದ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯತ್ತು ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಗಳ ಕುರಿತು ಗಮನ ಕೇಂದ್ರೀಕರಿಸಲಿವೆ. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸಲು ಮತ್ತು ಸಮಗ್ರ ಜಾಗತಿಕ ಇಂಧನ ಭವಿಷ್ಯವನ್ನು ರೂಪಿಸಲು ಈ ಸಭೆ ಭಾರತಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸುತ್ತದೆ. 19ನೇ ಮುಂಬೈ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ನಿನ್ನೆ ಸಂಪನ್ನಗೊಂಡಿತು. ಪೋಲೆಂಡ್ನ ಸಾಕ್ಷ್ಯಚಿತ್ರ ಸಿಲ್ವರ್ ಅಂತಾರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗೋಲ್ಡನ್ ಕಾಂಚ್ ಪ್ರಶಸ್ತಿ ಪಡೆದುಕೊಂಡಿದೆ. ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಮಾಯಾಸ್ ಸಾಂಗ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಅಂಡರ್ ದಿ ಸ್ನೋ ಸಿಲ್ವರ್ ಕಾಂಚ್ ಪ್ರಶಸ್ತಿ ಪಡೆದಿವೆ. ರಾಷ್ಟೀಯ ಸ್ಪರ್ಧಾ ವಿಭಾಗದಲ್ಲಿ ಅತ್ಯುತ್ತಮ ಆನಿಮೇಷನ್ ಚಿತ್ರಕ್ಕಾಗಿ ಅಂಗಾಳಮ್ಮನ್ ಕೋವಿಲ್ ಸ್ಟ್ರೀಟ್ ಹಾಗೂ ಅತ್ಯುತ್ತಮ ಕಿರುಚಿತ್ರಕ್ಕಾಗಿ ಸ್ಮಾಲ್ ಕ್ಲೌಡ್ಸ್ ಹಾಗೂ ಅತ್ಯುತ್ತಮ ಸಾಕ್ಷ್ಯಚಿತ್ರಕ್ಕಾಗಿ ವಾಯ್ ಸಿಲ್ವರ್ ಕಾಂಚ್ ಪ್ರಶಸ್ತಿ ತನ್ನದಾಗಿಸಿಕೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸಲು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಹಿರಿಯ ನಿಯೋಗಗಳು ಸಭೆ ಸೇರಿದ್ದು ಇರಾನ್ನೊಂದಿಗಿನ ಮಾತುಕತೆಗಳು ಪ್ರಗತಿಯಲ್ಲಿವೆ ಎಂದು ಅಮೆರಿಕದ ಉಪಾಧ್ಯಕ್ಷ ಜೆಡಿ ವಾನ್ಸ್ ತಿಳಿಸಿದ್ದಾರೆ. ಲುಸೆರ್ನ್ ಸರೋವರದ ಮೇಲಿರುವ ಬರ್ಗೆನ್ಸ್ಟಾಕ್ ರೆಸಾರ್ಟ್ನಲ್ಲಿ ಅಮೆರಿಕ ಮತ್ತು ಇರಾನ್ನ ನಿಯೋಗಗಳು ಮಾತುಕತೆ ಪ್ರಾರಂಭಿಸಿವೆ. ಸಭೆಗೆ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿ ವಾನ್ಸ್, ಮಾತುಕತೆಗಳು ಈಗಾಗಲೇ ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡಿದ್ದು ಪ್ರಾಥಮಿಕವಾಗಿ ಇರಾನ್ನ ಪರಮಾಣು ಕಾರ್ಯಕ್ರಮದ ಮೇಲೆ ಕೇಂದ್ರೀಕೃತವಾಗಿದೆ. ಆದರೂ ಇಸ್ರೇಲ್ ಮತ್ತು ಲೆಬನಾನ್ ನಡುವಿನ ಕದನ ವಿರಾಮವನ್ನು ಕಾಯ್ದುಕೊಳ್ಳುವ ಪ್ರಯತ್ನಗಳು ಸೇರಿದಂತೆ ಪ್ರಾದೇಶಿಕ ಭದ್ರತಾ ಸಮಸ್ಯೆಗಳು ಸಹ ಪ್ರಮುಖವಾಗಿ ಚರ್ಚೆಯಾಗುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ರಾಷ್ಟೀಯ ಹೆದ್ದಾರಿ 27 ಜಲಪೈಗುರಿ ಜಿಲ್ಲೆ ಜಲದಬರಿಯಲ್ಲಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಸಂಖ್ಯೆ 6 ಏರಿದೆ. ಮೃತರಲ್ಲಿ 2 ಮಹಿಳೆಯರು ಮತ್ತು 1 ಮಗು ಸೇರಿದ್ದಾರೆ. ಘಟನೆಯಲ್ಲಿ 25 ಪ್ರಯಾಣಿಕರು ಗಾಯಗೊಂಡಿದ್ದು ಜಲಪೈಗುರಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಸುಮಾರು 32 ಪ್ರಯಾಣಿಕರನ್ನು ಹೊತ್ತೊಯ್ಯುತ್ತಿದ್ದ ಉತ್ತರ ಬಂಗಾಳ ರಾಜ್ಯ ಸಾರಿಗೆ ನಿಗಮದ ಬಸ್ ನಿಂತಿದ್ದ ಟ್ರಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಪೊಲೀಸರು, ಜಿಲ್ಲಾಡಳಿತ ಅಧಿಕಾರಿಗಳು ಮತ್ತು ಸ್ಥಳೀಯ ನಿವಾಸಿಗಳು ತಕ್ಷಣ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸಿ ಗಾಯಗೊಂಡವರನ್ನು ಆಸ್ಪತ್ರೆಗೆ ದಾಖಲಿಸಿದರು. ಘಟನೆ ಕುರಿತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಸೇರಿದಂತೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಕತಾರ್ನ ಪ್ರಮುಖ ನೈಸರ್ಗಿಕ ಅನಿಲ ರಫ್ತು ಮೂಲಸೌಕರ್ಯದಲ್ಲಿ ಸ್ಫೋಟ ಸಂಭವಿಸಿದ್ದು ಕನಿಷ್ಠ 54 ಜನರು ಗಾಯಗೊಂಡಿದ್ದು 18 ಮಂದಿ ಕಾಣೆಯಾಗಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ವಿಶ್ವದ ಪ್ರಮುಖ ಇಂಧನ ಕೇಂದ್ರಗಳಲ್ಲಿ ಒಂದಾದ ರಾಸ್ ಲಫಾನ್ ಕೈಗಾರಿಕಾ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಸ್ಫೋಟ ಸಂಭವಿಸಿದೆ. ಬರ್ಜಾನ್ ಅನಿಲ ಪೂರೈಕೆ ಸೌಲಭ್ಯದಲ್ಲಿ ದೊಡ್ಡ ಬೆಂಕಿ ಕಾಣಿಸಿಕೊಂಡಿದೆ. ತುರ್ತು ಪ್ರತಿಕ್ರಿಯೆ ತಂಡಗಳು ಸ್ಥಳಕ್ಕೆ ಧಾವಿಸಿ ಕಾರ್ಯಾಚರಣೆ ನಡೆಸುತ್ತಿವೆ. ಸ್ಫೋಟದ ಕಾರಣದ ಬಗ್ಗೆ ಅಧಿಕಾರಿಗಳು ತನಿಖೆ ಪ್ರಾರಂಭಿಸಿದ್ದಾರೆ. ತುರ್ತು ಮತ್ತು ಭದ್ರತಾ ತಂಡಗಳು ಸ್ಥಳದಲ್ಲಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರೆಸಿವೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ನಲ್ಲಿ ಇಂದು ವ್ಯಾಂಕೋವರ್ನಲ್ಲಿ ನಡೆದ ಜಿ ಗುಂಪಿನ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ದ 3-1 ಗೋಲುಗಳಿಂದ ಈಜಿಪ್ಟ್ ಜಯ ಸಾಧಿಸಿತು. ಈಜಿಪ್ಟ್ ಪರ ಮೊಹಮ್ಮದ್ ಸಲಾಹ್ ಪಂದ್ಯಾವಳಿಯಲ್ಲಿ ತಮ್ಮ ಮೊದಲ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಈಜಿಪ್ಟ್ ಜಿ ಗುಂಪಿನಲ್ಲಿ ಮೊದಲ ಸ್ಥಾನ ಪಡೆದುಕೊಂಡಿತು. ಇದಕ್ಕೂ ಮುನ್ನ ಇಂದು ಬೆಳಗ್ಗೆ ಫ್ಲೋರಿಡಾದಲ್ಲಿ ನಡೆದ ಕೇಪ್ ವರ್ಡೆ ಮತ್ತು ಉರುಗ್ವೆ ತಂಡಗಳ ನಡುವಿನ ಎಚ್ ಗುಂಪಿನ ಪಂದ್ಯ 2-2 ಗೋಲುಗಳಿಂದ ಡ್ರಾದಲ್ಲಿ ಕೊನೆಗೊಂಡಿತು. ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ನಡುವಿನ ಜೆ ಗುಂಪಿನ ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 10:30 ಆರಂಭವಾಗಲಿದೆ. ಜೆಕಿಯಾ ದೇಶದಲ್ಲಿ ನಡೆದ 56 ಉಸ್ಟಿನಾಡ್ ಲಾಬೆಮ್ ಆಹ್ವಾನಿತ ಬಾಕ್ಸಿಂಗ್ ಪಂದ್ಯಾವಳಿಯಲ್ಲಿ

0: ಭಾರತದ ಬಾಕ್ಸರ್ಗಳು 8 ಚಿನ್ನ ಸೇರಿದಂತೆ ಒಟ್ಟು 12 ಪದಕಗಳನ್ನು ಗೆದ್ದು ಗಮನಾರ್ಹ ಸಾಧನೆ ಮಾಡಿದ್ದಾರೆ. ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಲವಲಿನಾ ಬೊರ್ಗೊಹೈನ್, 54 ಕೆಜಿ ವಿಭಾಗದಲ್ಲಿ ಪ್ರೀತಿ ಪವಾರ್, 51 ಕೆಜಿ ವಿಭಾಗದಲ್ಲಿ ಸಾಕ್ಷಿ ಚೌಧರಿ ಹಾಗೂ 60 ಕೆಜಿ ವಿಭಾಗದಲ್ಲಿ ಪ್ರಿಯಾ ಗಂಗಾಸ್ ಚಿನ್ನದ ಪದಕಗಳನ್ನು ಗೆದ್ದರು. 65 ಕೆಜಿ ವಿಭಾಗದಲ್ಲಿ ಪರ್ವಿನಾ ಹುಡಾ ಬೆಳ್ಳಿ ಪದಕಕ್ಕೆ ಪಾತ್ರರಾದರು. ಪುರುಷರ 55 ಕೆಜಿ ವಿಭಾಗದಲ್ಲಿ ಜದುಮಣಿ ಸಿಂಗ್, 60 ಕೆಜಿ ವಿಭಾಗದಲ್ಲಿ ಸಚಿನ್, 80 ಕೆಜಿ ವಿಭಾಗದಲ್ಲಿ ಅಂಕುಶ್ ಹಾಗೂ 90 ಕೆಜಿಗಿಂತ ಹೆಚ್ಚಿನ ವಿಭಾಗದಲ್ಲಿ ನರೇಂದರ್ ಚಿನ್ನದ ಪದಕಗಳನ್ನು ತಮ್ಮದಾಗಿಸಿಕೊಂಡರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಧ್ಯಪ್ರದೇಶದ ಕುನೋ ರಾಷ್ಟೀಯ ಉದ್ಯಾನವನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಭೇಟಿ, ಪ್ರಾಜೆಕ್ಟ್ ಚೀತಾದ ಪ್ರಗತಿ ಪರಿಶೀಲನೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಇಂದಿನಿಂದ ಮಂಗೋಲಿಯಾ, ದಕ್ಷಿಣ ಕೊರಿಯಾಕ್ಕೆ ಅಧಿಕೃತ ಪ್ರವಾಸ. ನವದೆಹಲಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ನ್ಯೂಜಿಲೆಂಡ್ ವಿರುದ್ಧ 3-1 ಗೋಲುಗಳಿಂದ ಈಜಿಪ್ಟ್ಗೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸ್ವರ ಮಾಧುರ್ಯ.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಇಂದಿನ ಸ್ವರ ಮಾಧುರ್ಯದಲ್ಲಿ ಎಂಎಸ್ ಶೀಲಾ ಅವರು ಹಾಡಿರುವ ಪುರಂದರದಾಸರ ಕೀರ್ತನೆಗಳನ್ನು ಕೇಳೋಣ. ಮೊದಲಿಗೆ ವೆಂಕಟೇಶ ದಯಮಾಡೋ.

0: ಇದುವರೆಗೆ ಸ್ವರ ಮಾಧುರ್ಯದಲ್ಲಿ ಎಂಎಸ್ ಶೀಲಾ ಅವರು ಹಾಡಿದ ಪುರಂದರದಾಸರ ಕೀರ್ತನೆಗಳನ್ನು ಕೇಳಿದಿರಿ.
1: ಆಕಾಶವಾಣಿ ಮಂಗಳೂರು.

ಎಲ್ಲ ಕೇಳುಗರಿಗೆ ನಮಸ್ಕಾರ. ನನ್ನ ಹೆಸರು ಅರ್ಚಿತ್ ವಿ ಕಶ್ಯಪ್. ನಾನು ಮೂಡುಬಿದ್ರೆಯಿಂದ ಬಂದಿದ್ದೇನೆ. ನಾನು 6ನೇ ತರಗತಿಯಲ್ಲಿ ಹಾಗೂ ಕಾರ್ಮೆಲ್ ಸ್ಕೂಲ್ ಮೂಡುಬಿದ್ರೆಯಲ್ಲಿ ಓದುತ್ತಿದ್ದೇನೆ. ನಿಮಗೆಲ್ಲರಿಗೂ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತಗಳು.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ
1: ಅರ್ಚಿತ್ ವಿ ಕಶ್ಯಪ್ ಮೂಡುಬಿದ್ರೆ
0: ಅವರ ಭಾವಲಹರಿಯನ್ನು.
2: ನನ್ನ ದಿನಚರಿಯ ಆರಂಭವಾಗುವುದೇ ಆಕಾಶವಾಣಿಯನ್ನು ಕೇಳುತ್ತಾ. ಪ್ರತಿದಿನ ನಾನು ಎದ್ದ ನಂತರ ಆಕಾಶವಾಣಿಯಲ್ಲಿ ಸಂಗೀತ, ವಾರ್ತೆ ಇತ್ಯಾದಿಗಳನ್ನು ಕೇಳುತ್ತಾ ನನ್ನ ಪ್ರಾತಃ ಕೆಲಸಗಳಲ್ಲಿ ನಾನು ತೊಡಗಿಕೊಳ್ಳುತ್ತೇನೆ. ಪ್ರತಿದಿನ ಆಕಾಶವಾಣಿಯು ನನಗೆ ಒಂದು ಉತ್ತಮ ದಿನದ ಆರಂಭವನ್ನು ನನಗೆ ನೀಡುತ್ತದೆ. ಬೆಳಗ್ಗೆಯೇ ಉಲ್ಲಾಸದಿಂದ ನನ್ನೆಲ್ಲ ಕಾರ್ಯಗಳು ಆಕಾಶವಾಣಿಯನ್ನು ಕೇಳುತ್ತಾ ಆಲಿಸುತ್ತಲೇ ಆರಂಭವಾಗುತ್ತದೆ. ನನಗೆ ಮಂಗಳೂರು ಆಕಾಶವಾಣಿಗೆ ಬಂದು ಮಾತನಾಡಲು ತುಂಬಾ ಖುಷಿಯಾಗುತ್ತಿದೆ. ರೇಡಿಯೋವನ್ನು ಕಾಮನ್ ಮ್ಯಾನ್ಸ್ ಯೂನಿವರ್ಸಿಟಿ ಎಂದು ಕರೆಯುತ್ತಾರೆ, ಏಕೆಂದರೆ ಸಾಮಾನ್ಯ ಜನರು ಕೂಡ ತಮ್ಮ ಜ್ಞಾನವನ್ನು ಹೆಚ್ಚಿಸುತ್ತಾ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳಬಹುದು. ಇಂತಹ ಆಕಾಶವಾಣಿಗೆ ಬಂದು ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮದ ಮೂಲಕ ಸಾಮಾನ್ಯ ಜನರನ್ನು ತಲುಪುವ ಸುಯೋಗ ನನಗೆ ಒದಗಿ ಬಂದಿದೆ. ಈ ಅವಕಾಶವನ್ನು ನೀಡಿದ ನನ್ನ ರಾಗತಾನ ಪಲ್ಲವಿ ಹಾಗೂ ಇದಕ್ಕೆ ಕಾರಣರಾದ ಸರ್ವರಿಗೂ ವಂದಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಾವು ಯಾವುದೇ ಕೆಲಸ ಮಾಡಬೇಕಾದರೆ ಮೊದಲು ಗಣಪತಿಯನ್ನು ಪ್ರಾರ್ಥಿಸುತ್ತೇವೆ. ಹಾಗಾಗಿ ಈ ಕಾರ್ಯಕ್ರಮದ ಮೊದಲಾಗಿ ನಾವು ಗಣಪತಿ ದೇವರ ಸುಂದರವಾದ ಹಾಡಿನ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ.

ಸಂಗೀತವೇ ಎಂಬ ಹಾಡು ನಮ್ಮನ್ನೇ ನಾವು ಮರೆಯುವಂತೆ ಮಾಡುತ್ತೆ. ಸಂಗೀತವೆಂದರೆ ಕೇವಲ ಶಬ್ದ ಅಲ್ಲ, ಅದು ನಮ್ಮ ಆತ್ಮದ ಭಾಷೆ. ಈ ಹಾಡಿನಲ್ಲಿ ಹೇಳುವ ಹಾಗೆ ಹರಿಯೋ ನೀರಲ್ಲಿ, ಬೀಸೋ ಗಾಳಿಯಲ್ಲಿ ಅಷ್ಟೇ ಯಾಕೆ, ನಮ್ಮ ಉಸಿರಾಟದಲ್ಲೂ ಒಂದು ಲಯ ಇದೆ. ಜೀವನದಲ್ಲಿ ಎಷ್ಟೇ ಏರಿಳಿತ ಬಂದರೂ ಈ ಮಧುರವಾದ ಸಂಗೀತವನ್ನು ಕೇಳಿದರೆ ಸಾಕು, ನಮ್ಮ ನೋವೆಲ್ಲ ಮರೆತು ಒಂಥರ ಹೊಸ ಚೈತನ್ಯ ಬಂದ ಹಾಗೆ ಆಗುತ್ತೆ. ಪ್ರಕೃತಿಯ ಪ್ರತಿ ಕಣದಲ್ಲೂ ಸಂಗೀತ ಅಡಗಿದೆ ಎಂಬ ಸತ್ಯವನ್ನು ಈ ಹಾಡು ನಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ಹೇಳುತ್ತೆ. ನಿಜ ಹೇಳಬೇಕೆಂದರೆ ಸಂಗೀತ ಇಲ್ಲದ ಜೀವನ ಕಲ್ಪಿಸಿಕೊಳ್ಳಲು ಆಗಲ್ಲ ಎನ್ನುವಂತೆ, ಮನಸ್ಸು ಬೇಜಾರಲ್ಲಿದ್ದಾಗ ಹಿತ ನೋಡುವುದು ಸಂಗೀತ, ಮನಸ್ಸು ಖುಷಿಯಲ್ಲಿದ್ದಾಗ ಕೂಡ ಹಿತ ನೋಡುವುದು ಸಂಗೀತ. ಸಂಗೀತವೆಂದರೆ ಜಾತಿ ಮತಗಳೆಂಬ ಭೇದ ಭಾವವಿಲ್ಲದ ಒಂದು ಅದ್ಭುತವಾದ ಕಲೆ. ಮನಸ್ಸಿನ ಸಂಕಟ ಬೇಸರಗಳನ್ನು ನಿವಾರಿಸಲು ಕಿವಿಯ ಒಳಗೆ ಇಳಿದು ನರನಾಡಿಗಳಲ್ಲಿ ಪ್ರವಹಿಸಿ ಚೈತನ್ಯವನ್ನು ತುಂಬುವ ಒಂದು ಪ್ರಕ್ರಿಯೆ. ಸಂಗೀತ ಎಷ್ಟು ಸುಂದರ ಮಧುರ, ಕೇಳಲು ತುಂಬಾ ಖುಷಿಯಾಗುತ್ತದೆ. ಇಂತಹ ಸಂಗೀತದ ಅರ್ಥವನ್ನು ತಿಳಿಸುವ ಮಲೆಯ ಮಾರುತ ಫಿಲ್ಮಿನ

ಕನ್ನಡದಲ್ಲಿ ದೊಡ್ಡವರು ಒಂದು ಮಾತು ಹೇಳುತ್ತಾರೆ, ಒಂದು ಪುಸ್ತಕ, ಒಂದು ಪೆನ್ನು, ಒಬ್ಬ ಶಿಕ್ಷಕ ಹಾಗೂ ಒಂದು ಮಗು ಸೇರಿದರೆ ಇಡೀ ಜಗತ್ತನ್ನೇ ಬದಲಾಯಿಸಬಹುದು. ಒಂದು ಪುಸ್ತಕ ಮತ್ತು ಪೆನ್ನು ಬೆರೆತಾಗ, ಒಂದು ಮಗು ಶಿಕ್ಷಣವನ್ನು ಕಲಿತಾಗ ಜಗತ್ತಿನಲ್ಲಿ ಎಲ್ಲವೂ ಸಾಧ್ಯವಾಗುತ್ತದೆ. ನಾವು ಜೀವನದಲ್ಲಿ ಏನೇ ಸಾಧಿಸಬೇಕಿದ್ದರೂ ನಮ್ಮ ಗುರುಗಳ ಸಹಾಯ ಬೇಕೇ ಬೇಕು ಎನ್ನುತ್ತಾ ನಾನು ನನ್ನ ಗುರುಗಳಾದ ಯಶವಂತ್ ಎಂಜೆ ಸರ್ ಅವರನ್ನು ನೆನಪಿಸಿಕೊಳ್ಳುತ್ತೇನೆ. ಏಕೆಂದರೆ ಅವರು ನನಗೆ ಒಂದು ಅಮೂಲ್ಯವಾದ ಅವಕಾಶವನ್ನು ನೀಡಿದ್ದರು. ಅದೇ ಮಂಗಳೂರು ಪುರಭವನದಲ್ಲಿ ನಡೆದ ಗಾತಾ ರಹೇ ಮೇರಾ ದಿಲ್ ಕಿಶೋರ್ ಕುಮಾರ್ ಸರ್ ಅವರ ನೆನಪಿಗೋಸ್ಕರ ಮಾಡಿದ ಒಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 40 hours ಸಿಂಗಿಂಗ್ ಮ್ಯಾರಥಾನ್ ನಡೆದಿತ್ತು. ಅದರಲ್ಲಿ ಒಟ್ಟು 100 ಹೆಚ್ಚು ಗಾಯಕರಿದ್ದರು, ಅದರಲ್ಲಿ ನಾನು ಕೂಡ ಒಬ್ಬ. ಇಂಥ ವಿಶೇಷವಾದ ಅವಕಾಶವನ್ನು ನೀಡಿದವರು ನನ್ನ ಗುರುಗಳಾದ ಯಶವಂತ್ ಸರ್. ನಾವು ನಮ್ಮ ಗುರುಗಳ ಮಾತನ್ನು ಕೇಳೋಣ, ಹಾಗೆ ಅವರನ್ನು ಗೌರವಿಸೋಣ. ಇದೀಗ ಆ ಕಾರ್ಯಕ್ರಮದಲ್ಲಿ ನಾನು ಹಾಡಿದ ನನ್ನ ಫೇವರೇಟ್ ಹಾಡು ಆರಾಧನ ಮೂವಿಯ ಮೇರೆ ಸಪ್ನೋ ಕಿ ರಾಣಿ ಕಬ್ಬು ಆಯ್ಗೀತು ಆಯ್ರು ತುಂಬ

ಮರಳಿನಲ್ಲಿ ಬರೆದ ಅಕ್ಷರ ಹರಿಯುವ ನೀರು ಅಳಿಸಬಹುದು, ಆದರೆ ಮನಸ್ಸಿನಲ್ಲಿ ಮೂಡಿದ ಸ್ನೇಹವನ್ನು ಯಾರಿಂದಲೂ ಅಳಿಸಲು ಸಾಧ್ಯವಾಗುವುದಿಲ್ಲ. ಸಾವಿರ ಮಂದಿ ಸ್ನೇಹಿತರನ್ನು ಸಂಪಾದಿಸುವುದು ಒಂದು ದೊಡ್ಡ ಸಾಧನೆ ಅಲ್ಲ. ಸಂಪಾದಿಸಿದ ಒಂದು ಸ್ನೇಹವನ್ನು ಸಾವಿರ ಕಾಲ ಇರುವಂತೆ ಮಾಡುವುದೇ ನಿಜವಾದ ಸಾಧನೆ. ಸ್ನೇಹ ಎಂಬ ಮಾತು ಬಂದರೆ ನನಗೆ ನೆನಪಾಗುವುದೇ ನನ್ನ ಇಷ್ಟವಾದ ಹಾಡು ಭಾವಗೀತೆ ಸ್ನೇಹ ಅತಿ ಮಧುರ ಎಂಬ ಗೀತೆ. ಈ ಹಾಡನ್ನು ರಾಜೇಶ್ ಕೃಷ್ಣನ್ ಸರ್ ಅವರು ಹಾಡಿದ್ದರು. ಈ ಗೀತೆಯ ಸುಂದರ ಹಾಡಿನ ಸಾಹಿತ್ಯವನ್ನು ಬರೆದವರು ಸತ್ಯನಾರಾಯಣ್ ಸರ್. ಸ್ನೇಹದ ಅರ್ಥವನ್ನು ತಿಳಿಸುವ ಈ ಭಾವ

ಜನ್ಮಕು ಎಂಬ ಹಾಡು ನಮಗೆಲ್ಲರಿಗೂ ಹತ್ತಿರವಾದ ಹಾಡು. ಈ ಹಾಡಿನ ಪ್ರತಿ ಸಾಲು ಕೂಡ ಪ್ರೀತಿಯ ಬಗ್ಗೆ ಮತ್ತು ಯಾವಾಗಲೂ ಜೊತೆಯಾಗಿ ಇರುವುದರ ಬಗ್ಗೆ ಬಹಳ ಚಂದವಾಗಿ ಹೇಳಿದ್ದಾರೆ. ಇದರ ಸಂಗೀತ ಮತ್ತು ಸಾಹಿತ್ಯ ಕೇಳಲು ತುಂಬಾ ಹಿತವಾಗಿದೆ, ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಅಮೆರಿಕ ಅಮೆರಿಕ ಫಿಲ್ಮಿನ ಈ ಒಂದು ಹಾಡನ್ನು ಹಾಡಿದವರು ರಾಜೇಶ್ ಕೃಷ್ಣನ್ ಸರ್. ಈ ಹಾಡಿನ ರಚನೆಯನ್ನು ಮಾಡಿದವರು ನಾಗತಿಹಳ್ಳಿ ಸರ್. ಈ ಹಾಡು ಬಿಡುಗಡೆಯಾಗಿ ಹಲವಾರು ವರ್ಷಗಳಾದರೂ ಇಂದಿಗೂ ಎಲ್ಲರಿಗೂ ಈ ಹಾಡು ಅಚ್ಚುಮೆಚ್ಚು. ಪ್ರೀತಿಯಲ್ಲಿರುವ ಸುಂದರ ಭಾವನೆಗಳನ್ನು ಈ ಹಾಡು ತುಂಬಾ ಸರಳವಾಗಿ ತಿಳಿಸಿಕೊಡುತ್ತದೆ. ಈ ಹಾಡು ನಮ್ಮೆಲ್ಲರ ಬದುಕಿನಲ್ಲಿ ಎಂದಿಗೂ ಮರೆಯಲಾಗದ ಒಂದು ಮಧುರ ನೆನಪಾಗಿ ಉಳಿಯುತ್ತದೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ

ಈ ಹಾಡು ನನ್ನ ಅಜ್ಜ ಅಜ್ಜಿಗೆ ತುಂಬಾ ಇಷ್ಟವಾದ ಹಾಡು. ಪ್ರತಿ ಸತಿ ನಾನು ಅಜ್ಜನ ಮನೆಗೆ ಹೋದಾಗ ಅವರು ನನಗೆ ಈ ಹಾಡು ಹೇಳು ಎಂದು ಹೇಳುತ್ತಾರೆ. ಎಷ್ಟು ಸಾರಿ ಕೇಳಿದರೂ ಈ ಹಾಡು ನಮಗೆ ಬೋರ್ ಆಗೋದಿಲ್ಲ, ಅಷ್ಟು ಫ್ರೆಶ್ ಆಗಿ ಫೀಲ್ ಆಗುತ್ತದೆ. ನಿಜವಾಗ್ಲೂ ಈ ಹಾಡು ನಮ್ಮೆಲ್ಲರ ಫೇವ್ರೆಟ್ ಲಿಸ್ಟ್ ನಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಇದೀಗ ಈ ಹಾಡನ್ನು ಕೇಳೋಣ, ಆನಂದಿಸೋಣ. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ

0: ಚಂದವಿ ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಂಡು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು.
1: ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಆರಂಭವಾದ ಕಾರ್ಯ ಮುಕ್ತಾಯವಾಗಲೇಬೇಕು ಎನ್ನುವಂತೆ ಇದೀಗ ಇಂದಿನ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುವ ಸಮಯ. ನಾವೆಲ್ಲರೂ ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮವನ್ನು ಆಲಿಸಿ ಆನಂದಿಸಿ ಆರೋಗ್ಯವಾಗಿ ಹಾಗೂ ಸಂತೋಷವಾಗಿರೋಣ. ನಾನು ಅರ್ಚಿತ್ ವಿ ಕಶ್ಯಪ್, ಧನ್ಯವಾದಗಳು.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು, 575004.

ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೇ ಕಾರ್ಯಕ್ರಮ ದಿನಾಂಕ 24ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.

0: Zealand 3-1 to secure first ever World Cup victory. With that, we end the midday news.
1: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಗಜನಿ ಚಿತ್ರಕ್ಕಾಗಿ ಜಾವೇದ್ ಅಲಿ ಮತ್ತು ಸೋನು ನಿಗಮ್ ಹಾಡಿರುವ ಗೀತೆ. ಪ್ರಸೂನ್ ಜೋಶಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎ ಆರ್ ರೆಹಮಾನ್.

ಆಲ್ಕಾ ಯಾಜ್ಞಿಕ್ ಮತ್ತು ಅಭಿಜಿತ್ ಅವರ ಧ್ವನಿಗಳಲ್ಲಿ ಕೇಳಿ ಯಸ್ ಬಾಸ್ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜತಿನ್ ಲಲಿತ್.

ಸಮೀರ್ ರಚಿಸಿ ನದೀಮ್ ಶ್ರವಣ್ ಸಂಗೀತ ನೀಡಿರುವ ದಿಲ್ ಕಾ ರಿಷ್ತಾ ಚಿತ್ರದ ಗೀತೆ. ಹಾಡಿದ್ದಾರೆ ಉದಿತ್ ನಾರಾಯಣ್, ಅಲ್ಕಾ ಯಾಜ್ಞಿಕ್ ಹಾಗೂ ಕುಮಾರ್ ಸಾನು.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 2:30 ಆಗಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲ ನ್ಯಾಯಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರಿ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಆಧುನಿಕ ಆರೋಗ್ಯ ಕ್ಷೇತ್ರದ ಸಂಕೀರ್ಣ ಸವಾಲುಗಳನ್ನು ಎದುರಿಸಲು ಅಂತರ್ಶಿಸ್ತಿಯ ಸಹಯೋಗ ಮತ್ತು ಸಂಶೋಧನೆ ಅತ್ಯಗತ್ಯವಾಗಿದೆ ಎಂದು ರಾಜ್ಯಪಾಲ ಥವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ನಾಗಮಂಗಲದ ಬಿಜಿಎಸ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ಅನುವಾದ ಸಂಶೋಧನೆಗಾಗಿ ಆರೋಗ್ಯ ವಿಜ್ಞಾನಗಳಲ್ಲಿ ಅಂತರ್ಶಿಸ್ತೀಯ ವಿಧಾನಗಳು ವಿಷಯದ ಕುರಿತ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಆರೋಗ್ಯ ಕ್ಷೇತ್ರದಲ್ಲಿ ಕ್ಯಾನ್ಸರ್, ಮಧುಮೇಹ, ಹೃದ್ರೋಗ, ಸಾಂಕ್ರಾಮಿಕ ರೋಗಗಳು ಮತ್ತು ಮಾನಸಿಕ ಆರೋಗ್ಯ ಸಮಸ್ಯೆಗಳಂತಹ ಸವಾಲುಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಏಕಶಿಸ್ತೀಯ ವಿಧಾನಗಳಿಂದ ಪರಿಹಾರ ಸಾಧ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಜ್ಞಾನ, ಜೈವಿಕ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸಾರ್ವಜನಿಕ ಆರೋಗ್ಯ ಹಾಗೂ ಎಂಜಿನಿಯರಿಂಗ್ ಕ್ಷೇತ್ರಗಳ ಪರಿಣಿತರ ಸಹಯೋಗದಿಂದ ಮಾತ್ರ ಪರಿಣಾಮಕಾರಿ ಪರಿಹಾರಗಳನ್ನು ಕಂಡುಹಿಡಿಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃತಕ ಬುದ್ದಿಮತ್ತೆ, ದತ್ತಾಂಶ ವಿಶ್ಲೇಷಣೆಯು ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಪರಿವರ್ತನೆ ತರಲಿದ್ದು, ಆರಂಭಿಕ ರೋಗ ನಿರ್ಣಯ, ಔಷಧ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದ್ದಾರೆ. ಶಾಸಕರು, ಸಾರ್ವಜನಿಕರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಸೇರಿದಂತೆ ಯಾರೇ ಬಂದರೂ ಬೆಂಗಳೂರಿನ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಮಾತ್ರ ಭೇಟಿ ಮಾಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಯಾರೊಬ್ಬರೂ ಸದಾಶಿವನಗರ ನಿವಾಸಕ್ಕೆ ಬಾರದಂತೆ ಪತ್ರಿಕಾ ಪ್ರಕಟಣೆಯ ಮೂಲಕ ಮನವಿ ಮಾಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿಂದು ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಬ್ರಿಟಿಷ್ ಕೌನ್ಸಿಲ್ ಸಹಯೋಗದೊಂದಿಗೆ ಅತ್ಯುತ್ತಮ ಪ್ರತಿಭಾವಂತ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ಳಲಾದ ಸ್ಕೌಟ್ 2.0 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ಉನ್ನತ ಶಿಕ್ಷಣ ಇಲಾಖೆ ಮಾಜಿ ಸಚಿವ ಹಾಗೂ ಶಾಸಕ ಡಾ ಎಂಸಿ ಸುಧಾಕರ್, ಶಾಸಕರಾದ ವಿಜಯಾನಂದ ಕಾಶಪ್ಪನವರ್, ದರ್ಶನ್ ಧ್ರುವನಾರಾಯಣ್, ಬ್ರಿಟಿಷ್ ಡೆಪ್ಯೂಟಿ ಹೈಕೌನ್ಸಿಲ್ ಓವೆನ್ ರಿಚರ್ಡ್ಸ್, ಬ್ರಿಟಿಷ್ ಕೌನ್ಸಿಲ್ ದಕ್ಷಿಣ ಭಾರತ ನಿರ್ದೇಶಕಿ ಜನಕಾ ಪುಷ್ಪನಾಥನ್, ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ತುಳಸಿ ಮದ್ದಿನೇನಿ ಮತ್ತಿತರ ಅಧಿಕಾರಿಗಳು, ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬಿಡದಿ ಟೌನ್ಶಿಪ್ ಕುರಿತಂತೆ ರೈತರೊಂದಿಗೆ ಚರ್ಚೆ ನಡೆಸಲು ಬೈರಮಂಗಲಕ್ಕೆ ಆಗಮಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕೇಂದ್ರ ಕೈಗಾರಿಕಾ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಹ್ವಾನ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, 2006ರಲ್ಲಿ ಮುಖ್ಯಮಂತ್ರಿಯಾಗಿದ್ದಾಗ 5 ಕಡೆ ಟೌನ್ಶಿಪ್ ಯೋಜನೆ ಘೋಷಿಸಿದ್ದು ನಿಜ. ಅಂದು ಇದೇ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರೋಧಿಸಿದ್ದರು. ಈ ಯೋಜನೆಗೆ ಭೂಮಿ ನೀಡುವುದಿಲ್ಲ ಎಂಬುದಾಗಿ 4,500 ರೈತರು ಆಕ್ಷೇಪಣಾ ಅರ್ಜಿ ಸಲ್ಲಿಸಿದ್ದು, ಸರ್ಕಾರ ಒಂದಕ್ಕೂ ಉತ್ತರಿಸಿಲ್ಲ ಎಂದು ದಾಖಲೆ ಸಮೇತ ಬಹಿರಂಗಪಡಿಸಿದ್ದಾರೆ. ಈ ಯೋಜನೆಯ ಅಧಿಕೃತ ಕೆಲಸಗಳು ಹಾಗೂ ಕಡತ ವಿಲೇವಾರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆಯುತ್ತಿಲ್ಲ, ಬದಲಾಗಿ ರಿಯಲ್ ಎಸ್ಟೇಟ್ ಕಚೇರಿಯಲ್ಲಿ ನಡೆಯುತ್ತಿದೆ ಎಂದು ಅವರು ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಚರ್ಚೆ ನಡೆಯಿತು. ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡಿದ ವಿರೋಧ ಪಕ್ಷಗಳಾದ ಎಐಎಡಿಎಂಕೆ, ಪಿಎಂಕೆ ಮತ್ತು ಸಿಪಿಎಂ, ಈ ಯೋಜನೆಯು ಕಾವೇರಿ ನೀರು ಹಂಚಿಕೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎಂದು ಕಳವಳ ವ್ಯಕ್ತಪಡಿಸಿವೆ. ಈ ಯೋಜನೆ ಕರ್ನಾಟಕಕ್ಕೆ ಮಾತ್ರ ಪ್ರಯೋಜನ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿವೆ. ಇದೇ ವೇಳೆ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಮೇಕೆದಾಟು ಜಲ ನ್ಯಾಯಮಂಡಳಿ ರಚನೆಯನ್ನು ಕೋರಿ ವಿಧಾನಸಭೆಯಲ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿದೆ. ಚರ್ಚೆಯಲ್ಲಿ ಮಾತನಾಡಿದ ಜಲಸಂಪನ್ಮೂಲ ಸಚಿವ ಎನ್ ಆನಂದ್, ಮೇಕೆದಾಟು ಅಣೆಕಟ್ಟಿನ ಯೋಜನಾ ವರದಿಯನ್ನು ಅನುಮೋದಿಸಬಾರದು ಎಂದು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಹೆಚ್ಚುವರಿ ಗ್ಯಾರಂಟಿ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಖಜಾನೆಗೆ ಹೊರೆ ಹಾಕಲು ಪ್ರಯತ್ನಿಸುತ್ತಿದೆ ಎಂದು ದೂರಿದ್ದಾರೆ. ಶಾಲಾ ವಿದ್ಯಾರ್ಥಿಗಳು ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳಿಗಾಗಿ ಕಾಯುತ್ತಿದ್ದಾರೆ. ಶಿಥಿಲಗೊಂಡ ತರಗತಿ ಕೊಠಡಿಗಳನ್ನು ದುರಸ್ತಿ ಮಾಡಲು ಶಾಲೆಗಳಲ್ಲಿ ಹಣದ ಕೊರತೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಗ್ಯಾರಂಟಿ ಸಮಿತಿ ರಚಿಸುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ವಾಡಿಕೆಗಿಂತ ಕಡಿಮೆ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ನೀರುಣಿಸುವ ಬೆಳೆಗಳ ಬದಲಾಗಿ ಕಡಿಮೆ ಅವಧಿಯ ಹಾಗೂ ಕಡಿಮೆ ನೀರು ಬಳಸುವ ಅರೆ ನೀರಾವರಿ ಬೆಳೆ ಬೆಳೆಯುವಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ರೈತರಿಗೆ ಸಲಹೆ ನೀಡಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಬೇಡಿಕೆ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇವು ಲಭ್ಯತೆ ಕುರಿತು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಡಿಎಪಿ ರಸಗೊಬ್ಬರ ಬದಲು ಕಾಂಪ್ಲೆಕ್ಸ್ ರಸಗೊಬ್ಬರ ಬಳಸುವಂತೆ ಸೂಚಿಸಿದ್ದಾರೆ. ಜೂನ್ ತಿಂಗಳಲ್ಲಿ ವಾಡಿಕೆಯಂತೆ ಆಗಬೇಕಾಗಿದ್ದ ಮಳೆಯಲ್ಲಿ ತೀವ್ರ ಕೊರತೆ ಕಂಡುಬಂದಿದ್ದು, ಜಿಲ್ಲೆಯಲ್ಲಿ ಬಿತ್ತನೆ ಪ್ರಮಾಣ ಕೇವಲ ಶೇಕಡಾ 5.67%. ಪೂರ್ವ ಮುಂಗಾರು ಮತ್ತು ಮುಂಗಾರುಗಳಲ್ಲಿ ಮಳೆಯ ಕೊರತೆ ಉಂಟಾಗಿದ್ದು, ಜೂನ್ ಅಂತ್ಯಕ್ಕೆ ಶೇಕಡಾ 56% ಮಳೆ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಮೆಕ್ಕೆಜೋಳ ಮತ್ತು ಭತ್ತದಂತಹ ಅಧಿಕ ನೀರುಣಿಸುವ ಬೆಳೆಗಳ ಬದಲಾಗಿ ರಾಗಿ, ಹುರುಳಿ, ಸಜ್ಜೆ, ನವಣೆ, ಶೇಂಗಾ ಬೆಳೆಗಳನ್ನು ಅಳವಡಿಸಿಕೊಳ್ಳಲು ಅಧಿಕಾರಿಗಳು ರೈತರ ಮನವೊಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಇದೇ 24ರಂದು ಇಸ್ರೋ ಹಾಗೂ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಬ್ರಿಕ್ಸ್ ಬಾಹ್ಯಾಕಾಶ ಸಂಸ್ಥೆಗಳ ಮುಖ್ಯಸ್ಥರ ಸಭೆ ಆಯೋಜಿಸಲಾಗಿದೆ. ಸಭೆಯಲ್ಲಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾಗವಹಿಸಲಿದ್ದಾರೆ. ಬಾಹ್ಯಾಕಾಶ ಸಂಶೋಧನೆ ಅಭಿವೃದ್ಧಿ ಕುರಿತಂತೆ ಸಭೆಯಲ್ಲಿ ಮಹತ್ವದ ಚರ್ಚೆ ನಡೆಯಲಿದೆ. ಕೇಂದ್ರ ಸರ್ಕಾರದ ವಿವಿಧ ಜನಪರ ಯೋಜನೆಗಳನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ಉದ್ದೇಶದಿಂದ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಾಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಮೇಳ ಆಯೋಜಿಸಿದ್ದಾರೆ. ಈ ಮೇಳದಲ್ಲಿ ಕೇಂದ್ರ ಸರ್ಕಾರದ ಹಲವು ಪ್ರಮುಖ ಯೋಜನೆಗಳ ಕುರಿತು ಮಾಹಿತಿ ಪ್ರದರ್ಶನ ಏರ್ಪಡಿಸಲು ನಿರ್ಧರಿಸಲಾಗಿದೆ. ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳು ಸ್ಥಳದಲ್ಲೇ ಉಪಸ್ಥಿತರಿದ್ದು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಯೋಜನೆಗಳ ಪ್ರಯೋಜನಗಳನ್ನು ಹೇಗೆ ಪಡೆಯಬಹುದು ಎಂಬುದರ ಕುರಿತು ಮಾರ್ಗದರ್ಶನ ನೀಡಲಿದ್ದಾರೆ. ಸಂಸದ ಯದುವೀರ್ ಒಡೆಯರ್ ಮಾತನಾಡಿ, ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ತಲುಪುವುದು ಅತ್ಯಂತ ಅವಶ್ಯವಾಗಿದ್ದು, ಸಾರ್ವಜನಿಕರು ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಪ್ರಯೋಜನ ಪಡೆಯುವಂತೆ ಮನವಿ ಮಾಡಿದ್ದಾರೆ. ಬೆಂಗಳೂರು ವಾಯುಪಡೆಯ ಅರ್ಜುನ್ ಸಿಂಗ್ ಸ್ಮಾರಕ ಹಾಕಿ ಪಂದ್ಯಾವಳಿ 2026ರ 7ನೇ ಆವೃತ್ತಿಯು ನಾಳೆಯಿಂದ ಜುಲೈ 3ರವರೆಗೆ ನಡೆಯಲಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಏರ್ ಮಾರ್ಷಲ್ ಎಸ್ ಶಿವಕುಮಾರ್, ಈ ಕ್ರೀಡಾಕೂಟವು ಜಾಲಹಳ್ಳಿಯ ಏರ್ ಮಾರ್ಷಲ್ ಅಮಿತ್ ಸಿಂಗ್ ಬಕ್ಷಿ ಹಾಕಿ ಕ್ರೀಡಾಂಗಣದಲ್ಲಿ ನಡೆಯಲಿದ್ದು 16 ತಂಡಗಳು ಭಾಗವಹಿಸಲಿವೆ ಎಂದು ತಿಳಿಸಿದ್ದಾರೆ. ಈ ಬಾರಿ ಒಟ್ಟು ಬಹುಮಾನದ ಮೊತ್ತವನ್ನು 7.51 ಲಕ್ಷದಿಂದ 26.25 ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ. ಚಾಂಪಿಯನ್ ತಂಡಕ್ಕೆ 10 ಲಕ್ಷ ರೂಪಾಯಿ ನಗದು ಬಹುಮಾನ ದೊರೆಯಲಿದ್ದು, ರನ್ನರ್ಸ್ ಅಪ್ ತಂಡಕ್ಕೆ 8 ಲಕ್ಷ ಬಹುಮಾನ ದೊರೆಯಲಿದೆ ಎಂದು ತಿಳಿಸಿದ್ದಾರೆ.
3: The efforts of the Air Force Sports Control Board to conduct this prestigious tournament in a manner befitting its magnitude will bring alive the glorious traditions of Indian hockey. I'm quite sure you will all participate in the true spirit of the game and enhance the beauty of this game. I believe that a collective effort from all of us can take this tournament and more importantly Indian hockey to greater heights in the years to come.
2: Innu hava vartamana. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗಿದೆ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಹಾಗೂ ಉತ್ತರ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಇಂದಿನಿಂದ ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ, ಉತ್ತರ ಕನ್ನಡ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಹಲವೆಡೆ ಭಾರೀ ಮಳೆಯಾಗಲಿದೆ. ಬೆಂಗಳೂರಿನಲ್ಲಿ ಇಂದಿನಿಂದ ಇದೇ 26ರವರೆಗೆ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ನಿರ್ದೇಶಕ ಡಾ ಸಿಎಸ್ ಪಾಟೀಲ್ ಮುನ್ನೆಚ್ಚರಿಕೆ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರರು ರಸ್ತೆಗೆ ಮಾವು ಸುರಿದು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಭಟನಾ ಸ್ಥಳಕ್ಕೆ ಕೂಡಲೇ ಆಗಮಿಸಿ ಬೆಂಬಲ ಬೆಲೆ ಘೋಷಿಸಬೇಕು ಎಂದು ಮಾವು ಬೆಳೆಗಾರರು ಆಗ್ರಹಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃತಕ ಬುದ್ಧಿಮತ್ತೆ ದತ್ತಾಂಶ ವಿಶ್ಲೇಷಣೆಯಿಂದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ತರ ಬದಲಾವಣೆ ಸಾಧ್ಯ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಇನ್ನು ಮುಂದೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಟೌನ್ಶಿಪ್ ವಿಚಾರ, ರೈತರ ಜೊತೆ ಮುಖ್ಯಮಂತ್ರಿ ಚರ್ಚೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆಹ್ವಾನ. ಪ್ರಸ್ತಾವಿತ ಮೇಕೆದಾಟು ಯೋಜನೆ ಕುರಿತು ಜಲನ್ಯಾಯ ಮಂಡಳಿ ರಚನೆಗೆ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಕರಾವಳಿ ಹಾಗೂ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ ಇದೇ 26ರವರೆಗೆ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

ಆಕಾಶವಾಣಿ ಮಂಗಳೂರು. ಚಿತ್ರಗೀತೆಗಳು. ಮೊದಲಿಗೆ ಕೇಳಿ, ಕುಶಲವೇ ಕ್ಷೇಮವೇ ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜೇಶ್ ರಾಮನಾಥ್.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೇ ಕಾರ್ಯಕ್ರಮ ದಿನಾಂಕ 24ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಹಂಸಲೇಖ ಅವರು ರಚಿಸಿ ಸಂಗೀತ ನೀಡಿರುವ ಸಿಬಿಐ ಶಂಕರ್ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರಾ.

ದಿವ್ಯಾ ರಾಘವನ್ ಮತ್ತು ಅಜಯ್ ವಾರಿಯರ್ ಧ್ವನಿಗಳಲ್ಲಿ ಕೇಳಿ ಮೆಲ್ಲುಸಿರೆ ಸವಿಗಾನ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್.

ಈಗ ಕೇಳಿ ಶೃಂಗಾರ ಕಾವ್ಯ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ.

ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು ಕೇಳುಗರೆ, ಇದೊಂದು ಪ್ರಕಟಣೆ. ಮಂಗಳೂರು ಬಿಕರ್ನಕಟ್ಟೆ ಜಯಶ್ರೀ ಗೇಟ್ನ 1ನೇ ಕ್ರಾಸ್ನಲ್ಲಿರುವ ಗೀತಾ ಅನಾಥಾಶ್ರಮ ಇಲ್ಲಿಗೆ ದಿನಾಂಕ 8/11/2024 ರಾತ್ರಿ ಸಮಯ ಬಂದ ಮಾತು ಬಾರದ ಸುಮಾರು 51 ವರ್ಷ ಪ್ರಾಯದ ಮಹಿಳೆಯೊಬ್ಬರನ್ನು ಆಶ್ರಮದಲ್ಲಿರಿಸಿಕೊಂಡು ಆರೈಕೆ ಮಾಡುತ್ತಿದ್ದು, ದಿನಾಂಕ 15/6/2026 ಅನಾರೋಗ್ಯಗೊಂಡ ಕಾರಣ ಇವರನ್ನು ಸರಕಾರಿ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದು, ಚಿಕಿತ್ಸೆಗೆ ಸ್ಪಂದಿಸದೆ ಅದೇ ರಾತ್ರಿ ಮೃತಪಟ್ಟಿರುತ್ತಾರೆ. ಈಕೆಯ ವಾರೀಸುದಾರರ ಪತ್ತೆಯ ಬಗ್ಗೆ ಮೃತದೇಹವನ್ನು ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇಲ್ಲಿನ ಶವಾಗಾರದಲ್ಲಿ ಇರಿಸಲಾಗಿದೆ. ಮೃತರ ಚಹರೆ ಹೀಗಿದೆ: ಸುಮಾರು 51 ವರ್ಷ ಪ್ರಾಯದ ಮಾತುಬಾರದ ಮಹಿಳೆ, ಎತ್ತರ 4 ಅಡಿ 5 ಇಂಚು, ಅಲ್ಲಲ್ಲಿ ಗಿಡ್ಡವಾಗಿರುವ ತಲೆಕೂದಲು, ಕಪ್ಪು ಮೈಬಣ್ಣ, ಕೋಲು ಮುಖ ಹೊಂದಿರುತ್ತಾರೆ. ಈ ಚಹರೆ ಹೋಲುವ ಮಹಿಳೆಯ ವಾರೀಸುದಾರರ ಮಾಹಿತಿ ತಿಳಿದು ಬಂದಲ್ಲಿ ಮಂಗಳೂರು ಪೂರ್ವ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 2220520 STD ಕೋಡ್ 0824 ಅಥವಾ ಮೊಬೈಲ್ ಸಂಖ್ಯೆ 9480805347 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಬೇಕಾಗಿ ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೇಳುಗರೆ, ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಈ ಸಂಜೆ 5 ಗಂಟೆಗೆ ಚಿತ್ರಗೀತೆಗಳು, 5:30ಗೆ ಹಿಂದಿ ಪಾಠ, 5:45ಕ್ಕೆ ಹಿಂದಿ ಚಿತ್ರಗೀತೆಗಳು, 6:10ಕ್ಕೆ ಭಕ್ತಿ ಗೀತೆಗಳು, 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ, 6:50ಕ್ಕೆ ಕೃಷಿ ರಂಗದಲ್ಲಿ ಅಂಥೋರಿಯಂ ಕೃಷಿ ಕುರಿತು ಲಿಲ್ಲಿ ಪಿಂಟೋ ಮಂಗಳೂರು ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ ಕೇಳುವಿರಿ. 7:45ಕ್ಕೆ ಹಿಂದಿ ಚಿತ್ರಗೀತೆಗಳು, 8:00ಕ್ಕೆ ಯುವವಾಣಿಯಲ್ಲಿ ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಸುದೀಕ್ಷಾ ಆರ್ ಅವರಿಂದ ದೇವರ ನಾಮಗಳು, ಬಳಿಕ ಸುಮನಾ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ ಕೇಳುವಿರಿ. ಈ ರಾತ್ರಿ 8:30ಕ್ಕೆ ತುಳು ಕಾರ್ಯಕ್ರಮದಲ್ಲಿ ದೀಪಿಕಾ ಟಿ ಅವರಿಂದ ಭಾಷಣ, ತುಳುನಾಡದ ಗೊಬ್ಬಲು. ಇವು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು.

275.5 meters, 1089 kilohertz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 megahertzಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಸಮಯ 3:05:26. ನಿಲಯದ ಈ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ 5:00 ಆರಂಭ. ನಮ್ಮೆಲ್ಲ ಕೇಳುಗರಿಗೆ ನಿಲಯದ ಪರವಾಗಿ ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 5:20. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kHz, FM ಕಂಪನಾಂಕ 100.3 MHz. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಸುಲೋಚನಾ ನವೀನ್ ಮಾಡುವ ನಮಸ್ಕಾರ. ಈ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಇದೀಗ ಕನ್ನಡ ಚಿತ್ರಗೀತೆಗಳು. ಲವ್ ಇನ್ ಮಂಡ್ಯ ಚಿತ್ರಕ್ಕಾಗಿ ಬಪ್ಪಿ ಲಹರಿ ಮತ್ತು ಸಿಂಚನಾ ದೀಕ್ಷಿತ್ ಹಾಡಿರುವ ಅರಸು ಅಂತಾರೆ ಅವರ ಗೀತೆ ಇದು. ಸಂಗೀತ ಅನೂಪ್ ಸಿಲೇನ್.

ಕಾರ್ಯಕ್ರಮದ ಮುಂದಿನ ಗೀತೆ ಪವರ್ ಸ್ಟಾರ್ ಚಿತ್ರದ್ದು. ಗಾಯಕ ಜೋಡಿ ಎಂಎಂ ಮಾನಸಿ ಮತ್ತು ನವೀನ್. ವಿ ನಾಗೇಂದ್ರ ಪ್ರಸಾದ್ ಅವರ ಈ ಗೀತೆಗೆ ಎಸ್ ಎಸ್ ತಮನ್ ಅವರ ಸಂಗೀತವಿದೆ.

ಶಂಕರ್ ಮಹಾದೇವನ್ ಮತ್ತು ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಗಜಕೇಸರಿ ಚಿತ್ರದ ಗೀತೆ, ಸಂಗೀತ ವಿ ಹರಿಕೃಷ್ಣ. ಈ ಗೀತೆಯನ್ನು ಬರೆದವರು ಕೆ ಕಲ್ಯಾಣ್.

0: ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23, ಅಂದರೆ ನಾಳೆ ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2211999 2222611, ನಮ್ಮ STD ಸಂಖ್ಯೆ 08, ಮೊಬೈಲ್ 8277038000. ನೀವು ಕರೆ ಮಾಡಬೇಕಾದ ದಿನ ನಾಳೆ ಜೂನ್ 23 ಮಂಗಳವಾರ ಬೆಳಿಗ್ಗೆ 11:30 12:30. ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಬಹದ್ದೂರ್ ಚಿತ್ರದ್ದು. ಗಾಯಕ ಜೋಡಿ ಸೋನು ನಿಗಮ್ ಮತ್ತು ವಾಣಿ ಹರಿಕೃಷ್ಣ, ರಚನೆ ಕವಿರಾಜ್, ಸಂಗೀತ ವಿ ಹರಿಕೃಷ್ಣ.
1: ನಮ್ದೊಂಥರ ಟಿಪಿಕಲ್ ಲವ್ ಸ್ಟೋರಿ. ಲವ್ ಅಲ್ಲಿ ಬಿದ್ದಾಗಿಂದ ದಿನ ದೀಪಾವಳಿ ಬಾಸ್, ಪಟಾಕಿ ಅವಳು ಹೊಡಿತಾಳೋ ನಾನು ಹೊಡಿತೀನೋ ಗೊತ್ತಿಲ್ಲ, ಆದರೆ ಸೌಂಡ್ ಅಂತೂ ದಿನ ಇದ್ದಿದ್ದೆ.

ಮುಂದೆ ಕೇಳಿ ಗಾನಾ ಬಜಾನಾ ಚಿತ್ರದ ಈ ಗೀತೆಯನ್ನು. ಧ್ವನಿಯಾದವರು ಸಯನೋರಾ ಮತ್ತು ಜೋಶ್ವಾ ಶ್ರೀಧರ್, ರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಜೋಶ್ವಾ ಶ್ರೀಧರ್.

ಮಹಾಲಕ್ಷ್ಮಿ ಅಯ್ಯರ್ ಹಾಡಿರುವ ಬೇಂದಾಸ್ ಹುಡುಗಿ ಚಿತ್ರದ ಗೀತೆ. ಕವಿರಾಜ್ ಅವರ ಈ ಗೀತೆಗೆ ಇರಾ ರಮೇಶ್ ಅವರ ಸಂಗೀತವಿದೆ.

0: ನಿಜಕ್ಕೂ ಹೊಸತು. ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ವಂದನಾ ಜಢಾಲ್,
0: ಭಾಗವಹಿಸುವವರು
1: ಭಾವಿಕಾ ಅಗ್ರವಾಲ್ ಹಾಗೂ ಅನ್ಯಾ ಶೆಟ್ಟಿ. ನಮಸ್ಕಾರ ದೋಸ್ತೋ, ಮೈ ಹೂ ಅಂಜಲಿ ಪಾಟಣ್ಕರ್ ಔರ್ ಆಪ್ ಸುನ್ ರಹೇ ಹೇ ಹಿಂದಿ ಪಾಠ. ಆಜ್ ಕಾ ಯುವಾ ಜೋಶ್ ಸೆ ಭರಾ, ಸಪ್ನೋ ಸೆ ಭರಾ ಔರ್ ದುನಿಯಾ ಬದಲ್ನೆ ಕಿ ತಾಕತ್ ರಖ್ತಾ ಹೈ. ಲೇಕಿನ್ ರಾಸ್ತೆ ಮೇ ಕೈ ಬಾರ್ ಥಕಾನ್ ಆತಿ ಹೈ, ಡರ್ ಲಗ್ತಾ ಹೈ, ಚುನೌತಿಯಾ ಆತಿ ಹೈ ಔರ್ ಮನ್ ಭಟಕ್ತಾ ಹೈ. ಉಸ್ ಸಮಯ ಹಮೇ ಯಾದ್ ಆತೆ ಹೈ

0: ವರು
1: ವಂದನಾ ಜಢಾಲ್,
0: ಭಾಗವಹಿಸುವವರು
1: ಭಾವಿಕಾ ಅಗ್ರವಾಲ್ ಹಾಗೂ ಅನ್ಯಾ ಶೆಟ್ಟಿ. ನಮಸ್ಕಾರ ದೋಸ್ತೋ, ಮೈ ಹೂ ಅಂಜಲಿ ಪಾಟಣ್ಕರ್ ಔರ್ ಆಪ್ ಸುನ್ ರಹೇ ಹೇ ಹಿಂದಿ ಪಾಠ. ಆಜ್ ಕಾ ಯುವಾ ಜೋಶ್ ಸೆ ಭರಾ, ಸಪ್ನೋ ಸೆ ಭರಾ ಔರ್ ದುನಿಯಾ ಬದಲ್ನೆ ಕಿ ತಾಕತ್ ರಖ್ತಾ ಹೈ. ಲೇಕಿನ್ ರಾಸ್ತೆ ಮೇ ಕೈ ಬಾರ್ ಥಕಾನ್ ಆತಿ ಹೈ, ಡರ್ ಲಗ್ತಾ ಹೈ, ಚುನೌತಿಯಾ ಆತಿ ಹೈ ಔರ್ ಮನ್ ಭಟಕ್ತಾ ಹೈ. ಉಸ್ ಸಮಯ ಹಮೇ ಯಾದ್ ಆತೇ ಹೈ ಸ್ವಾಮಿ ವಿವೇಕಾನಂದ್, ಜಿನ್ಹೋನೆ ಕಹಾ ಥಾ, ಉಠೋ ಜಾಗೋ ಔರ್ ತಬ್ ತಕ್ ಮತ್ ರುಕೋ ಜಬ್ ತಕ್ ಲಕ್ಷ್ಯ ಪ್ರಾಪ್ತ ನ ಹೋ ಜಾಯ್. ಸ್ವಾಮೀಜಿ ಕಾ ಮಾನ್ನಾ ಥಾ ಕಿ ರಾಷ್ಟ್ರ ಕಾ ಭವಿಷ್ಯ ಯುವಾಓ ಕೆ ಹಾತ್ ಮೇ ಹೈ. ಉನ್ಹೋನೆ ಯುವಕೋ ಕೋ ಸಿಖಾಯಾ, ಆತ್ಮವಿಶ್ವಾಸ ರಖೋ, ಚರಿತ್ರ ಬನಾವೋ, ಸೇವಾ ಕರೋ ಔರ್ ಡರ್ ಕೋ ಅಪ್ನೆ ಆಸ್ ಪಾಸ್ ಮತ್ ಭಟಕ್ನೆ ದೋ. ದೋಸ್ತೋ, ಆಜ್ ಕೆ ಪಾಠ ಮೇ ಹಮ್ ಜಾನೆಂಗೆ ಸ್ವಾಮಿ ವಿವೇಕಾನಂದ್ ಜೀ ಕಿ ಯುವಾಓ ಸೆ ಕ್ಯಾ ಅಪೇಕ್ಷಾ ಥಿ, ಕೈಸೆ ಉನ್ಕೆ ವಿಚಾರ ಆಜ್ ಭಿ ಪ್ರಾಸಂಗಿಕ್ ಹೈ ಔರ್ ಹಮ್ ಅಪ್ನೆ ಜೀವನ್ ಮೇ ಉನ್ಕೆ ವಿಚಾರೋ ಕೋ ಕೈಸೆ ಉತಾರ ಸಕ್ತೆ ಹೈ. ಇಸ್ ಪಾಠ ಕಾ ಲೇಖನ್ ಕಿಯಾ ಹೈ ಅಧ್ಯಾಪಿಕಾ ವಂದನಾ ಜಢಾಲ್ ಜೀ ನೆ. ಉನ್ಕೆ ಸಾಥ್ ಸಹಭಾಗಿ ಹೈ ಪೋದಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮೆಂಗಳೂರು ಕಿ ಛಾತ್ರಾಯೆ ಭಾವಿಕಾ ಅಗ್ರವಾಲ್ ಔರ್ ಅನ್ಯಾ ಶೆಟ್ಟಿ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು. ಕುಮಾರ್ ಸಾನು ಮತ್ತು ಅನುರಾಧ ಪೌದ್ವಾಳ್ ಹಾಡಿರುವ ಹಮ್ ಆಪ್ಕೆ ದಿಲ್ ಮೇ ರೆಹತೇ ಹೇ ಚಿತ್ರದ ಗೀತೆ. ಸಮೀರ್ ಅವರ ಈ ಗೀತೆಗೆ ಅನು ಮಲ್ಲಿಕ್ ಅವರ ಸಂಗೀತವಿದೆ.

ಖುದ್ ಗರ್ಜ್ ಚಿತ್ರದ ಗೀತೆ ಹಾಡಿದ ಕಲಾವಿದರು ಮೊಹಮ್ಮದ್ ಆಜೀಜ್ ಮತ್ತು ಸಾಧನಾ ಸರ್ಕಮ್. ಫಾರೂಕ್ ಕೈಸರ್ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ.

ಕಾರ್ಯಕ್ರಮದ ಕೊನೆಯ ಗೀತೆ ಜುಬೇದಾ ಚಿತ್ರದ್ದು. ಸುಖವಿಂದರ್ ಸಿಂಗ್ ಮತ್ತು ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಈ ಗೀತೆಯ ಸಾಹಿತ್ಯ ಜಾವೇದ್ ಅಖ್ತರ್ ಅವರದು, ಸಂಗೀತ ಎ ಆರ್ ರೆಹಮಾನ್.

ಹಿಂದಿ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು. ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ, ಆಂಥೋರಿಯಂ ಕೃಷಿ ಕುರಿತು ಲಿಲ್ಲಿ ಪಿಂಟೋ ಮಂಗಳೂರು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್. ಬಳಿಕ ಕೃಷಿ ಮಾಹಿತಿ. 8:00 ಯುವವಾಣಿ ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಹಾಡುಗಾರಿಕೆ. ಬಳಿಕ ಸುದೀಕ್ಷಾ ಆರ್ ಅವರಿಂದ ದೇವರ ನಾಮಗಳು. ಅನಂತರ ಸುಮನಾ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ. 8:30 ತುಳು ಕಾರ್ಯಕ್ರಮ. ದೀಪಿಕಾ ಟಿ ಅವರಿಂದ ಭಾಷಣ, ತುಳುನಾಡದ ಗೊಬ್ಬೊಲು. 9:30 ಚಿತ್ರಗೀತೆಗಳು, 10:00 ಶಾಸ್ತ್ರೀಯ ಸಂಗೀತ, ಎಂ ಬಾಲಮುರಳಿ ಕೃಷ್ಣ ಅವರ ಹಾಡುಗಾರಿಕೆ. 10:30 ಕನ್ನಡ ಚಿತ್ರಗೀತೆಗಳು. ಇನ್ನು ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ವಂದನ, 6:30 ಚಿಂತನ, ವಿ ಬಿ ಹೊಸಮನೆ ಅವರಿಂದ ತತ್ವಪದ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ಸಂದೀಪ್ ಬೇಕಲ್. ರೈತರಿಗೆ ಸಲಹೆ 6:50. 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ ಸಿಂಚನ. ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರೊಂದಿಗೆ ಸಂದರ್ಶನ. 7:45 ರಾಗರಂಜನಿ. 8:30 ಕನ್ನಡ ಚಿತ್ರಗೀತೆಗಳು. 9:00 ಸುಗಮ ಸಂಗೀತ. ಮೌನೇಶ್

0: ರಾಜ್ಕುಮಾರ್ ಛಾವಣಿ ಹಾಡಿರುವ ಭಾವಗೀತೆಗಳು. ಹಿಂದಿ ಚಿತ್ರಗೀತೆಗಳು 9:20. 10:00 ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಾಂಗ್. 10:30 ಹೃದಯರಾಗ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪಂಡಿತ್ ರಾಜನ್ ಮಿಶ್ರಾ ಮತ್ತು ಸಾಜನ್ ಮಿಶ್ರಾ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ. 12:05 ವನಿತಾ ವಿಹಾರ. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಅಲರ್ಜಿ ಅರಿವು ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್ ಬಳಿಕ ಫಂಗಲ್ ಇನ್ಫೆಕ್ಷನ್, ಈ ಕುರಿತು ಡಾಕ್ಟರ್ ಕೆಎನ್ ನವೀನ್ ಅವರಿಂದ ಮಾಹಿತಿ ಮೂಡಿಬರಲಿದೆ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, PME ಡ್ರೈವ್, ಈ ವಿಚಾರವಾಗಿ ಮಾಹಿತಿ ಮೂಡಿಬರಲಿದೆ. 1:20 ಸ್ವರಮಾಧುರ್ಯ, ಖಾನ್ ಸಹೋದರರು ಹಾಡಿರುವ ಬಸವಣ್ಣನವರ ವಚನಗಳು. 1:30 ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಅನುರಾಧ ಪೌದ್ವಾಲ್ ಹಾಡಿರುವ ಗಜಲ್ಗಳು. ಇನ್ನು ನಾಳೆ ಸಂಜೆಯ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ, ಗುರುಗಳು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ್ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ. 5:45 ಕನ್ನಡ ಚಿತ್ರಗೀತೆಗಳು. 6:10 ಭಕ್ತಿಗೀತೆಗಳು. 6:30 ಅವಲೋಕನ. 6:50 ಕಿಸಾನ್ ವಾಣಿ. ಸಾವಯವ ಮೇವು, ಆರೋಗ್ಯಕರ ಪಶುಗಳು, ಸುರಕ್ಷಿತ ಆಹಾರ ಮತ್ತು ಆರೋಗ್ಯಕರ ಸಮಾಜ, ಈ ವಿಚಾರವಾಗಿ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು, ಇಲ್ಲಿನ ವಿಜ್ಞಾನಿಗಳಾದ ಡಾಕ್ಟರ್ ಧರಣೇಶ ಎಂಕೆ ಇವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ರಜನಿ ಭಟ್. ಇವು ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. ಈಗ ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashvani. The news read by Anuja Kumar. In Uttar Pradesh, 14 students lost their lives after a massive fire broke out at a coaching center located inside a commercial complex in Lucknow's Aliganj area this afternoon. Several injured persons have been admitted to nearby hospitals. The blaze reportedly started inside the institute building and spread rapidly through the complex, which houses coaching centers, showrooms and a gaming zone, triggering panic among students. Fire brigade teams, police personnel and district administration officials are conducting rescue and evacuation efforts. Talking to media, Deputy Chief Minister Brijesh Pathak said that 14 students aged between 16 to 18 years who were present at the animation center in the building lost their lives. He said that the firefighters are searching for students in the corners, washrooms and other areas of the building. Uttar Pradesh Chief Minister Yogi Adityanath spoke to the Director General of Police and the Additional Chief Secretary Home, directing them to ascertain the cause of the fire and closely monitor the ongoing rescue and relief operations. He said those found responsible for the incident would face strict action. The Chief Minister also cut short his visit to Aligarh and Firozabad districts while returning to Lucknow to personally oversee the situation. Prime Minister Narendra Modi has expressed grief at the loss of lives in the fire mishap. In a social media post, he announced an ex gratia of 2 lakh rupees from Prime Minister National Relief Fund to the next of the kin of each deceased. The injured would be given 50,000 rupees. The two-day BRICS National Security Advisors meeting began in New Delhi today. The meeting, being chaired by National Security Advisor Ajit Doval, brings together security chiefs from the bloc's 11 member countries. These include India, Brazil, China, Egypt, Ethiopia, Indonesia,

ಆಕಾಶವಾಣಿ ಮಂಗಳೂರು, ಈಗ ಸಮಯ 6:20 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ.

ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪಶ್ಚಿಮ ಬಂಗೆ ಭಾಜಪಾ ನೇತೃತ್ವ ಸರ್ವಕಾರೇಣ ಪ್ರಥಮಂ ಪೂರ್ಣಂ ಅರ್ಥಸಂಕಲ್ಪನಾಪತ್ರಂ ಉಪಸ್ಥಾಪಿತಂ ಯಸ್ಮಿನ್ ಸಾಮಾಜಿಕ ಕಲ್ಯಾಣಂ ಆಧಾರಭೂತ ಸಂರಚನಾ ವಿಕಾಸಂ ಆಜೀವಿಕಾ ಸೃಜನಂ ಸಮೇತ್ಯ ಅನೇಕಾಃ ಮಹಿಳಾ ಕೇಂದ್ರಿತ ಯೋಜನಾಃ ಸಂತಿ ಘೋಷಿತಾಃ. ಸುರಕ್ಷಾ ಸಮಾಹ್ವಾನಾನಾಂ ವಿಷಯೆ ಚರ್ಚಯಿತುಂ ನವದಿಲ್ಲ್ಯಾಂ ಅದ್ಯ ಬ್ರಿಕ್ಸ್ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತೃಣಾಂ ಸಮ್ಮೇಳನಂ ಸಮಾರಬ್ಧಂ. ಆರ್ಥಿಕ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರಃ ಸ್ವಕೀಯೇನ ಸಮಕಕ್ಷೇನ ಸಹ ಚರ್ಚಾರ್ಥಂ ಮಂಗೋಲಿಯಾ ದೇಶಂ ಸಂಪ್ರಾಪ್ತವಾನ್. ಭಾರತೀಯ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸಮ ಮೇಘಾಲಯ ರಾಜ್ಯಯೋಃ ಕೃತೆ ಅತಿವೃಷ್ಟೇಃ ಪೂರ್ವಾನುಮಾನಂ ಪ್ರಕಟಿತಂ. ಅಪಿ ಚ ಅಸ್ಯ ವರ್ಷಸ್ಯ ಫೀಫಾ ವಿಶ್ವಕಪ್ ಕ್ರೀಡಾಯಾಂ ಅರ್ಜೆಂಟೀನಾ ದಲಂ ಅದ್ಯ ರಾತ್ರೌ ಅಮೆರಿಕಾ ದೇಶಸ್ಯ ಆರ್ಲಿಂಗ್ಟನ್ ನಗರೆ ಗ್ರೂಪ್ ಜೆ ಕ್ರೀಡಾಯಾಂ ಆಸ್ಟ್ರಿಯಾ ದಲಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಭಾಜಪಾ ನೇತೃತ್ವೇ ಪಶ್ಚಿಮ ಬಂಗ ಪ್ರಶಾಸನೇನ ಅದ್ಯ ಪ್ರವರ್ತಮಾನ ವಿತ್ತೀಯ ವರ್ಷಸ್ಯ ಕೃತೆ ಸ್ವೀಯಂ ಪ್ರಥಮಂ ಪೂರ್ಣ ಅರ್ಥಸಂಕಲ್ಪನಾ ಪತ್ರಂ ಪ್ರಸ್ತುತಂ. ಅಸ್ಮಿನ್ ಪತ್ರೆ ಸಾಮಾಜಿಕ ಕಲ್ಯಾಣಂ ಆಧಾರಭೂತ ಸಂರಚನಾ ವಿಕಾಸಂ ವೃತ್ತಿ ಸೃಜನಂ ಚ ಮಹಿಳಾ ಕೇಂದ್ರಿತ ಯೋಜನಾಃ ವಿಶೇಷ ರೂಪೇಣ ಪ್ರಾಧಾನ್ಯಂ ಪ್ರಾಪ್ತಾ ಸಂತಿ. ಬಂಗಾಲಸ್ಯ ವಿತ್ತಮಂತ್ರಿ ಸ್ವಪನ ದಾಸ ಗುಪ್ತಾ ಸಪ್ತ್ಯುತ್ತರ ಷಟ್ ಸಹಸ್ರ ಕೋಟಿ ರೂಪ್ಯಕಾಣಾಂ ಅರ್ಥಸಂಕಲ್ಪನಾ ಪತ್ರಂ ಉಪಸ್ಥಾಪಯನ್ ಏತತ್ ವಿಕಸಿತ ಬಂಗಾಲ ನಿರ್ಮಾಣಸ್ಯ ಮಾರ್ಗಚಿತ್ರಮಿತಿ ಅವದತ್. ತೇನ ಸ್ಪಷ್ಟೀಕೃತಂ ಯತ್ ರಾಜ್ಯಸ್ಯ ಉಪರಿ ವರ್ತಮಾನಕಾಲೀನಂ ಋಣಂ ಅಷ್ಟಲಕ್ಷ ಕೋಟಿ ರೂಪ್ಯತೋಪ್ಯಧಿಕಂ ಅಸ್ತಿ. ಅತಃ ವಿತ್ತೀಯ ಅನುಶಾಸನಂ ಅಸ್ಮಾಕಂ ಅತ್ಯಂತಂ ಮುಖ್ಯ ಪ್ರಾಥಮಿಕತಾ ಅಸ್ತಿ. ಅರ್ಥಸಂಕಲ್ಪನಾಯಾಃ ಪ್ರಮುಖಾಸು ಘೋಷಣಾಸು ವಿದ್ಯತೆ

0: ವರ್ಷಾತ್ ಪ್ರಾಕ್ ಡೌನಿಂಗ್ ಸ್ಟ್ರೀಟ್ ಇತ್ಯತ್ರ ಸ್ವಸ್ಯ ಆಗಮನಂ ಜೀವನಸ್ಯ ಗೌರವಪೂರ್ಣತಮಂ ಕ್ಷಣತ್ವೇನ ಸ್ಮೃತವಾನ್. ಕೋಟಿಶಃ ಜನಾನಾಂ ಜೀವನಂ ಪರಿವರ್ತಯಿತುಂ ಲಕ್ಷ್ಯಂ ಸ್ವೀಕೃತ್ಯ ರಾಜನೀತೌ ಪ್ರವಿಷ್ಟವಾನ್ ಇತಿ ಸಹ ಉಕ್ತವಾನ್.
1: Every decision I've taken has been about putting the country I love first. That is why I will resign as leader of the Labour Party. I have spoken to His Majesty the King this morning to inform him of my decision. In the case of a contest, this will ensure a new leader is in place before Parliament returns in September. I will remain in post as Prime Minister until the contest is complete.
0: ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸಮ ಮೇಘಾಲಯ ರಾಜ್ಯಯೋಃ ಕೃತೆ ಅತಿವೃಷ್ಟೇಃ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನಾ ಉದ್ಘೋಷಿತಾ ಅಸ್ತಿ. ವಿಭಾಗೇನ ಶ್ವಃ ಪರ್ಯಂತಂ ಉಪ ಹಿಮಾಲಯ ಪಶ್ಚಿಮ ಬಂಗ ಕರ್ನಾಟಕ ತೆಲಂಗಾಣಾ ಕೇರಳಂ ಗೋವಾ ಒಡಿಶಾ ತಥಾ ದೇಶಸ್ಯ ಉತ್ತರ ಪೂರ್ವೀಯ ಭಾಗಸ್ಯ ಪೃಥಕ್ ಪೃಥಕ್ ಸ್ಥಾನೇಷು ಅತಿವೃಷ್ಟೇಃ ಪೂರ್ವಾನುಮಾನಮಪಿ ಖ್ಯಾಪಿತಂ. ಅನೇನ ಸಹೈವ ವಿಭಾಗೇನ ಅದ್ಯ ಹರಿಯಾಣಾ ಚಂಡೀಗಢ ದಿಲ್ಲಿ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ ಮಧ್ಯಪ್ರದೇಶ ಮಹಾರಾಷ್ಟ್ರ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹ ಜಮ್ಮು ಕಾಶ್ಮೀರ ತಥಾ ಲದ್ದಾಖ್ ಕ್ಷೇತ್ರು ವಿದ್ಯುತ್ ಗರ್ಜನ ಸಮೇತ್ಯ ಝಂಝಾವಾತ ತಥಾ ತೀವ್ರ ಪ್ರಚಂಡ ವಾಯು ಸಂಭಾವನಾ ಚ ವ್ಯಕ್ತೀಕೃತ. ಅಸ್ಯ ವರ್ಷಸ್ಯ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅರ್ಜೆಂಟೀನಾ ದಲಂ ಅದ್ಯ ರಾತ್ರೌ ಅಮೆರಿಕಾ ದೇಶಸ್ಯ ಆರ್ಲಿಂಗ್ಟನ್ ನಗರೆ ಗ್ರೂಪ್ ಜೆ ಕ್ರೀಡಾಯಾಂ ಆಸ್ಟ್ರಿಯಾ ದಲಂ ಸಮ್ಮುಖೀಕರಿಷ್ಯತಿ. ಭಾರತೀಯ ಸಮಯಾನುಸಾರಂ ರಾತ್ರೌ ಸಾರ್ಧ ದಶವಾದನೆ ಕ್ರೀಡಾಯಾಃ ಆರಂಭಃ ಭವಿಷ್ಯತಿ. ಅಂತೆ ಮುಖ್ಯ ವಾರ್ತಾಃ ಪುನಃ ಏಕವಾರಂ. ಪಶ್ಚಿಮ ಬಂಗೆ ಭಾಜಪಾ ನೇತೃತ್ವೇ ಸರ್ವಕಾರೇಣ ಪ್ರಥಮಂ ಪೂರ್ಣಂ ಅರ್ಥಸಂಕಲ್ಪನಾಪತ್ರಂ ಉಪಸ್ಥಾಪಿತಂ. ಸುರಕ್ಷಾ ಸಮಾಹ್ವಾನಾನಾಂ ವಿಷಯೇ ಚರ್ಚೆಯಿತುಂ ನವದಿಲ್ಯಾಂ ಅದ್ಯ ಬ್ರಿಕ್ಸ್ ರಾಷ್ಟ್ರೀಯ ಸುರಕ್ಷಾ ಪರಾಮರ್ಶದಾತೃಣಾಂ ಸಮ್ಮೇಳನಂ ಸಮಾರಬ್ಧಂ. ಆರ್ಥಿಕ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಸ್ವಕೀಯೇನ ಸಮಕಕ್ಷೇಣ ಸಹ ಚರ್ಚಾರ್ಥಂ ಮಂಗೋಲಿಯಾ ದೇಶಂ ಸಂಪ್ರಾಪ್ತವಾನ್. ಭಾರತ ಋತು ವಿಜ್ಞಾನ ವಿಭಾಗೇನ ಅದ್ಯ ಅಸಮ ಮೇಘಾಲಯ ರಾಜ್ಯಯೋಃ ಕೃತೆ ಅತಿವೃಷ್ಟೇಃ ಪೂರ್ವಾನುಮಾನಂ ಪ್ರಕಟಿತಂ. ಅಪಿ ಚ ಅಸ್ಯ ವರ್ಷಸ್ಯ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅರ್ಜೆಂಟೀನಾ ದಲಂ ಅದ್ಯ ರಾತ್ರೌ ಅಮೆರಿಕಾ ದೇಶಸ್ಯ ಆರ್ಲಿಂಗ್ಟನ್ ನಗರೆ ಗ್ರೂಪ್ ಜೆ ಕ್ರೀಡಾಯಾಂ ಆಸ್ಟ್ರಿಯಾ ದಲಂ ಸಮ್ಮುಖೀಕರಿಷ್ಯತಿ ಇತಿ ವಾರ್ತಾಃ.

ಆಕಾಶವಾಣಿ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಹಾವೇರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ ಜಿಲ್ಲೆಯಲ್ಲಿ ಫಲಾನುಭವಿಗಳ ನೋಂದಣಿ ಉತ್ತಮ ಪ್ರಗತಿ ಸಾಧಿಸಿದೆ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮೆ ಯೋಜನೆಯಡಿ ಈವರೆಗೆ 2,330 ಜನ ಮೃತರ ಕುಟುಂಬಗಳಿಗೆ 46,60,00,000 ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ವಿಮೆ ಯೋಜನೆ ಅಡಿ 369 ಕುಟುಂಬಗಳಿಗೆ 7,12,00,000 ರೂಪಾಯಿ ಪರಿಹಾರ ದೊರಕಿದೆ. ಕೇಂದ್ರ ಸರ್ಕಾರ ಕಡಿಮೆ ಮೊತ್ತದ ಪ್ರೀಮಿಯಂ ಪಾವತಿಯಡಿ ಅತಿ ಹೆಚ್ಚಿನ ಲಾಭ ದೊರಕುವಂತೆ ಪಾಲಿಸಿದಾರರಿಗೆ ಹಾಗೂ ಅವಲಂಬಿತರಿಗೆ ಜೀವ ವಿಮೆ ಸೌಲಭ್ಯ ಕಲ್ಪಿಸಿದ್ದು, ಅರ್ಹರು ಉಳಿತಾಯ ಖಾತೆ ಹೊಂದಿರುವ ತಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ವಿಮಾ ಸೌಲಭ್ಯವನ್ನು ಕೆಲವೇ ಪ್ರಕ್ರಿಯೆ ಪೂರ್ಣಗೊಳಿಸಿ ಪಡೆಯಬಹುದಾಗಿದೆ. ತನ್ಮೂಲಕ ಭವಿಷ್ಯವನ್ನು ಸುಭದ್ರಗೊಳಿಸಬಹುದಾಗಿದೆ. ಕೇಂದ್ರ ಸರ್ಕಾರ ಮೇರಾ ಖಾತಾ ಭಾಗ್ಯವಿಧಾತ ಧ್ಯೇಯದೊಂದಿಗೆ ಪ್ರಧಾನಮಂತ್ರಿ ಜನಧನ ಯೋಜನೆಯನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಜಾರಿಗೊಳಿಸುತ್ತಿದೆ. ಜಿಲ್ಲೆಯ 924,241 ಜನ ಯಾವುದೇ ಕನಿಷ್ಠ ಮೊತ್ತವಿಲ್ಲದೆ ಬ್ಯಾಂಕ್ ಖಾತೆ ತೆರೆದಿದ್ದಾರೆ. ಈ ಖಾತೆಯಲ್ಲಿ 634,57,00,000 ರೂಪಾಯಿ ಹಣವನ್ನು ಗ್ರಾಹಕರು ಜಮೆ ಮಾಡಿದ್ದಾರೆ. ಜನಧನ ಯೋಜನೆಯಡಿ ಖಾತೆ ತೆರೆದ ಎಲ್ಲ ಗ್ರಾಹಕರಿಗೆ ರುಪೇ ಡೆಬಿಟ್ ಕಾರ್ಡ್ ಉಚಿತವಾಗಿ ನೀಡಲಾಗಿದೆ. ಯೋಜನೆಯಡಿ ಕಡಿಮೆ ದಾಖಲೆಗಳನ್ನು ಬ್ಯಾಂಕಿಗೆ ನೀಡುವ ಮೂಲಕ ಶುಲ್ಕರಹಿತ ಉಳಿತಾಯ ಖಾತೆ ತೆರೆಯಬಹುದಾಗಿದೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಜಿಲ್ಲೆಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಈ ತಿಂಗಳ 30ರಿಂದ ಆರಂಭವಾಗಲಿದ್ದು, ಜಿಲ್ಲಾಡಳಿತ ಎಲ್ಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಈ ತಿಂಗಳ 30ರಿಂದ ಜುಲೈ 29ನೇ ತಾರೀಖಿನವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಂದ

ಮಾಹಿತಿ ಸಂಗ್ರಹಿಸಲಿದ್ದಾರೆ. ಈಗ ವಿಜಯಪುರ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಪಿಎಂಎಫ್ಎಂಇ ಯೋಜನೆಯನ್ನು 2020 ಕೇಂದ್ರ ಆಹಾರ ಸಂಸ್ಕರಣಾ ಕೈಗಾರಿಕಾ ಸಚಿವಾಲಯ ಜಾರಿಗೊಳಿಸಿದೆ. ಜಿಲ್ಲೆಯಲ್ಲಿ 469 ಕಿರು ಆಹಾರ ಉದ್ದಿಮೆಗಳಿಗೆ ಆರ್ಥಿಕ ಸಹಾಯ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಶಿವನಗೌಡ ಪಾಟೀಲ್ ತಿಳಿಸಿದ್ದಾರೆ. ಸಣ್ಣ ಉದ್ದಿಮೆಗಳ ಮೂಲಕ ವ್ಯಾಪಾರ ನಡೆಸುತ್ತಿರುವ ಫಲಾನುಭವಿಗಳು ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಿದೆ.

0: ಪಿಎಂಎಫ್ಎಂಇ ಯೋಜನೆಯ ಪ್ರಯೋಜನ ಪಡೆದಿದ್ದಾರೆ. ಅಕ್ಕಿ ಗಿರಣಿ, ಮಸಾಲೆ ಪುಡಿ ತಯಾರಿ, ಸಿಹಿ ತಿಂಡಿಗಳು, ಹಾಲು ಉತ್ಪನ್ನ ತಯಾರಿಕೆ ಸೇರಿದಂತೆ ಗೃಹ ಉದ್ಯಮಿಗಳಿಗೆ ಆರ್ಥಿಕ ಸಹಾಯ ಒದಗಿಸಲಾಗಿದೆ. ಅಸಂಘಟಿತ ವಲಯದಿಂದ ಔಪಚಾರಿಕ ವ್ಯವಹಾರಕ್ಕೆ ಸಣ್ಣ ಉದ್ದಿಮೆದಾರರನ್ನು ಪರಿವರ್ತಿಸುವ ಉದ್ದೇಶದಿಂದ ಜಾರಿಗೊಳಿಸಲಾದ ಉತ್ತಮ ಯೋಜನೆ ಇದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಢಾವೋ ಅಭಿಯಾನದ ಭಾಗವಾಗಿ ಹೆಣ್ಣು ಮಕ್ಕಳ ಸುದೃಢ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಿಲ್ಲೆಯಲ್ಲಿ ಜಾರಿಗೊಳಿಸಿದೆ. ಇಲ್ಲಿಯವರೆಗೆ ಒಟ್ಟು 84,100 ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆಗಳನ್ನು ತೆರೆಯಲಾಗಿದೆ ಎಂದು ವಿಜಯಪುರ ವಿಭಾಗದ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ತಿಳಿಸಿದ್ದಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ 18 ವರ್ಷ ಪೂರ್ಣಗೊಂಡ ಬಳಿಕ ಅವರ ಮದುವೆ ಖರ್ಚಿಗಾಗಿ ಹಣವನ್ನು ಕೂಡಿಡಲು ಈ ಯೋಜನೆ ಸಹಕಾರಿಯಾಗಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗಾಗಿ ಈ ಖಾತೆಯನ್ನು ಅಂಚೆ ಕಚೇರಿಗಳಲ್ಲಿ ಪಾಲಕರು ಪ್ರತಿ ಕುಟುಂಬಕ್ಕೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದು. ಜಿಲ್ಲೆಯ ಹೆದ್ದಾರಿಗಳ ಮರುನಿರ್ಮಾಣ ಹಾಗೂ ದುರಸ್ತಿಗಾಗಿ ಕೇಂದ್ರ ಹೆದ್ದಾರಿ ಸಚಿವಾಲಯಕ್ಕೆ 4,800 ಲಕ್ಷ ರೂಪಾಯಿಗಳ ಕಾಮಗಾರಿಗೆ ಪ್ರಸ್ತಾವ ಸಲ್ಲಿಸಲಾಗಿದೆ ಎಂದು ವಿಜಯಪುರ ಲೋಕಸಭಾ ಕ್ಷೇತ್ರದ ಸಂಸದ ರಮೇಶ್ ಜಿಗಜಿಣಗಿ ತಿಳಿಸಿದ್ದಾರೆ. ಇದುವರೆಗೆ ಹಾವೇರಿ ಹಾಗೂ ವಿಜಯಪುರ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಮಂಜುನಾಥ್ ಗುಡಿಸಾಗರ್ ಹಾಗೂ ನೇತಾಜಿ ಗಾಂಧಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23, ಅಂದರೆ ನಾಳೆ ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 22119992 22226111, STD ಸಂಖ್ಯೆ 08244, ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ನಾಳೆ ಜೂನ್ 23 ಮಂಗಳವಾರ ಬೆಳಿಗ್ಗೆ 11:30 12:30

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ದಿನಾಂಕ 24ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಸಮಯ 6:37 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಬೆಂಗಳೂರು ಕೇಂದ್ರದಿಂದ ಬಳಿಕ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ.
2: पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो.
3: PLI है ना?
4: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा और साथ में पोस्टल डिपार्टमेंट का भरोसा भी. अपने नजदीकी पोस्ट ऑफिस से आज ही संपर्क करें या लॉगिन करें indiapost.gov.in पर.
5: अक्का कैसे सिक्तु?
6: अरे वाह, अभिनंदनेगळु. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
5: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
6: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
5: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ,
6: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
5: ಆದ್ರೆ ಅಕ್ಕ
6: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು, ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
5: ಪಾರ್ಟಿನಂದು ಬಜೆಟ್ ನಿಂದು.
6: ಹೌದಾ?
7: RBI ಹೇಳುತ್ತೆ,
8: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲ್ಸು.
3: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
4: ಏ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪರವಾಗಿ ಜೆಡಿಎಸ್ ಶಾಸಕರು ಅಧಿವೇಶನದಲ್ಲಿ ಚರ್ಚೆ ಮಾಡಿದರೆ ಉತ್ತರ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿಯವರು ಬೈರಮಂಗಲದಲ್ಲಿ ಚರ್ಚೆಗೆ ಆಹ್ವಾನಿಸಿದ್ದರ ಕುರಿತು ಪ್ರತಿಕ್ರಿಯಿಸಿ, ಮುಂದಿನ ಅಧಿವೇಶನದಲ್ಲಿ ಅನುಭವಿ ರಾಜಕಾರಣಿಗಳ ಮೂಲಕ ಚರ್ಚೆ ಮಾಡಿಸಲಿ ಎಂದು ಸವಾಲು ಹಾಕಿದ್ದಾರೆ. ಕಂದಾಯ ಇಲಾಖೆಯ ಕಾರ್ಯಕ್ಷಮತೆ ಹೆಚ್ಚಿಸಲು ಸಹಾಯಕ ಆಯುಕ್ತರಿಗೆ ಹೆಚ್ಚಿನ ಜವಾಬ್ದಾರಿ ನೀಡಲಾಗುವುದು ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಇಂದು ಕಂದಾಯ ಇಲಾಖೆಯ ವಿವಿಧ ಯೋಜನೆಗಳು, ಆಡಳಿತಾತ್ಮಕ ಪ್ರಗತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನದ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಮಗ್ರ ಪರಿಶೀಲನೆ ನಡೆಸಿದ ಅವರು, ಬಾಕಿ ಉಳಿದಿರುವ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದ್ದಾರೆ. ಭೂಮಾಪಕರ ಸಭೆ ಕರೆದು ಅವರ ಬೇಡಿಕೆಗಳನ್ನು ಆಲಿಸಬೇಕು ಎಂದು ತಿಳಿಸಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ವೇಗಗೊಳಿಸಬೇಕು, ಅಧಿಕಾರಿ ಮತ್ತು ಸಿಬ್ಬಂದಿಗೆ ಬಡ್ತಿ ನೀಡುವ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ವಿಳಂಬ ಉಂಟಾಗಬಾರದು, ಜ್ಯೇಷ್ಠತಾ ಪಟ್ಟಿ ಶೀಘ್ರ ಪ್ರಕಟಿಸಿ ನಿಯಮಾನುಸಾರ ಪಾರದರ್ಶಕವಾಗಿ ಬಡ್ತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಎಂದು ಸೂಚಿಸಿದ್ದಾರೆ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ಅಭಿವೃದ್ದಿ ಹಾಗೂ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಸ್ಮೈಲ್ ಅಧಿಕಾರಿಗಳ ಜೊತೆ ಜಿಬಿಎ ನಗರಾಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಸಭೆ ನಡೆಸಿದರು. ಸಭೆಯಲ್ಲಿ ವೈಟ್ ಟಾಪಿಂಗ್, ಫ್ಲೈಓವರ್ ಸೇರಿದಂತೆ ಇತರ ಕಾಮಗಾರಿಗಳ ಸ್ಥಿತಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಸಭೆಯಲ್ಲಿ ಎಲಿವೇಟೆಡ್ ಕಾರಿಡಾರ್ ಹಾಗೂ ಫ್ಲೈಓವರ್ ನಿರ್ಮಾಣವಾಗುತ್ತದೆ ಎಂದು ತಿಳಿದಿದ್ದರೂ ವೈಟ್ ಟಾಪಿಂಗ್ ಮಾಡುವುದು ಏಕೆ ಎಂದು ಅಧಿಕಾರಿಗಳನ್ನು ಸಚಿವರು ಪ್ರಶ್ನಿಸಿದ್ದಾರೆ.

0: ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, 6 ತಿಂಗಳೊಳಗೆ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಬೆಂಗಳೂರಿನಲ್ಲಿ ಕಳೆದ 30 ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದರೆ ಇಂದು ಈ ಪರಿಸ್ಥಿತಿ ಇರುತ್ತಿರಲಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ 12 ಲಕ್ಷ ರೂಪಾಯಿ ಮೊತ್ತದ ಲಾಭಾಂಶದ ಚೆಕ್ ಅನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಗಿದೆ. ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರಿಸಿದರು. ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ 3 ಕೋಟಿ ರೂಪಾಯಿ ಮೊತ್ತದ ಚೆಕ್ ನೀಡಲಾಯಿತು. ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಎಂ ಅಂಕೇಗೌಡ ಅವರ ಸಂಗ್ರಹದಲ್ಲಿರುವ 20 ಲಕ್ಷಕ್ಕೂ ಹೆಚ್ಚಿನ ಪುಸ್ತಕಗಳಿಗೆ ಸೂಕ್ತ ಜಾಗ ಹುಡುಕಿ ಸುಸಜ್ಜಿತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸರ್ಕಾರದ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ತುಷಾರ್ ಗಿರಿನಾಥ್ ಅವರಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಅವರನ್ನು ವಿಧಾನಸೌಧದಲ್ಲಿ ಇಂದು ಭೇಟಿ ಮಾಡಿದ ಅಂಕೇಗೌಡ ಅವರು ಪುಸ್ತಕಗಳಿಗೆ ಸೂಕ್ತ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಅಂಕೇಗೌಡ ಅವರನ್ನು ಮುಖ್ಯಮಂತ್ರಿ ಸನ್ಮಾನಿಸಿದರು. ಪಾಂಡವಪುರದಲ್ಲಿ ಅಂಕೇಗೌಡ ಜ್ಞಾನ ಪ್ರತಿಷ್ಠಾನ ಮೂಲಕ ಬರೋಬ್ಬರಿ 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದೇ ವೇಳೆ ತಮ್ಮ ಬಳಿ ಇರುವ ಅಪರೂಪದ ನಾಣ್ಯಗಳು ಅಂಚೆ ಚೀಟಿಗಳನ್ನು ಮುಖ್ಯಮಂತ್ರಿಯವರಿಗೆ ತೋರಿಸಿ ಅದರ ಬಗ್ಗೆ ಅಂಕೇಗೌಡರು ವಿವರಣೆ ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಸಂಚಾರ ದಟ್ಟಣೆ ಉಂಟಾದ ಪರಿಣಾಮ ಕೆಲವು ವಿದ್ಯಾರ್ಥಿಗಳು ನೀಟ್ ಮರುಪರೀಕ್ಷಾ ಕೇಂದ್ರಗಳನ್ನು ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗಲಿಲ್ಲ ಎಂದು ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿ 3 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೆ ಗೈರಾಗಲು ಸರ್ಕಾರದ ಕಾರ್ಯಕ್ರಮವೇ ಕಾರಣ ಎಂಬ ಆರೋಪವನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿಹಾಕಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯಿಸಿ, ಸಂಚಾರ ದಟ್ಟಣೆಯಿಂದ ಯಾವುದೇ ವಿದ್ಯಾರ್ಥಿ ನೀಟ್ ಬರೆಯಲು ತೊಂದರೆ ಅನುಭವಿಸಿದ್ದರೆ ವಿಷಾದ ವ್ಯಕ್ತಪಡಿಸಿರುವುದಾಗಿ ತಿಳಿಸಿದ್ದಾರೆ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಂಟಗಾನಹಳ್ಳಿ ಕೆರೆಗೆ ವೈದ್ಯಕೀಯ ತ್ಯಾಜ್ಯ ಸುರಿದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಮೇರೆಗೆ ಖಾಸಗಿ ಕ್ಲಿನಿಕ್ ವೈದ್ಯರ ವಿರುದ್ದ ಎಫ್ಐಆರ್ ದಾಖಲಿಸಲಾಗಿದೆ. ಎಂಟಗಾನಹಳ್ಳಿ ಗ್ರಾಮ ಪಂಚಾಯತ್ಗೆ ಸಚಿವರು ಹಠಾತ್ ಭೇಟಿ ನೀಡಿದ್ದ ವೇಳೆ ಸಾರ್ವಜನಿಕರು ವೈದ್ಯಕೀಯ ತ್ಯಾಜ್ಯವನ್ನು ಕೆರೆಗೆ ಸುರಿದಿರುವ ಬಗ್ಗೆ ಮಾಹಿತಿ ನೀಡಿದ್ದರು. ಕೂಡಲೇ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸ್ಥಳಕ್ಕೆ ಬಂದು ಪರಿಶೀಲಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸಚಿವರು ಸೂಚಿಸಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಶೇಕಡ 56% ಮುಂಗಾರು ಮಳೆ ಕೊರತೆಯಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಈ ಕುರಿತು ಮಾಹಿತಿ ನೀಡಿರುವ ಅವರು, ಜಿಲ್ಲೆಯ ಮುಂಗಾರು ಹಂಗಾಮಿನ ಬಿತ್ತನೆ ಗುರಿ 214,000 ಹೆಕ್ಟೇರ್ ಆಗಿದ್ದು, ಈಗಾಗಲೇ ಕನಿಷ್ಠ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಬೇಕಿತ್ತು. ಆದರೆ 12,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಕಾರ್ಯ ನಡೆದಿದೆ ಎಂದು ಮಾಹಿತಿ ನೀಡಿದ್ದಾರೆ. ಮಾವಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಎಂದು ಆಗ್ರಹಿಸಿ ಕರೆ ನೀಡಿದ್ದ ಕೋಲಾರ ಜಿಲ್ಲಾ ಬಂದ್ಗೆ ವಿವಿಧ ಸಂಸ್ಥೆಗಳು, ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ನಗರದ ಬಸ್ ನಿಲ್ದಾಣದ ವೃತ್ತದಲ್ಲಿ ಜಮಾಯಿಸಿದ್ದ ರೈತ ಸಂಘಟನೆ ಸದಸ್ಯರು ರಸ್ತೆಗೆ ಮಾವಿನಕಾಯಿ ಸುರಿದು ಸುಮಾರು 3 ತಾಸಿಗೂ ಅಧಿಕ ಕಾಲ ಪ್ರತಿಭಟನೆ ನಡೆಸಿದರು. ರೈತರ ನೆರವಿಗೆ ಧಾವಿಸಲು ನಿರ್ಲಕ್ಷ್ಯ ತೋರುತ್ತಿರುವ ಸರ್ಕಾರಗಳ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮುಂದಿನ 24 ಗಂಟೆಗಳಲ್ಲಿ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಿ ಕ್ರಮ ತೆಗೆದುಕೊಳ್ಳಬೇಕು, ಇಲ್ಲವಾದರೆ ಜಿಲ್ಲೆಯಲ್ಲಿನ ಎಲ್ಲಾ ಶಾಸಕರ ಮನೆಗಳ ಮುಂದೆ ಮಾವು ಸುರಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಳಗಾವಿಯಲ್ಲಿರುವ ಭಾಷಾ ಅಲ್ಪಸಂಖ್ಯಾತರಿಗೆ ಕಾನೂನಾತ್ಮಕವಾಗಿ

0: ಮರಾಠಿ ಭಾಷೆಯಲ್ಲಿ ಕಾಗದ ಪತ್ರಗಳನ್ನು ನೀಡಬೇಕೆಂದು ಮಹಾರಾಷ್ಟ ಏಕೀಕರಣ ಸಮಿತಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದೆ. ಎಂಇಎಸ್ ಕಾರ್ಯಕರ್ತರು ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿ ಮನವಿ ಪತ್ರ ಸಲ್ಲಿಸಿದ್ದಾರೆ. ಈ ಮಧ್ಯೆ ಎಂಇಎಸ್ ಕಾರ್ಯಕರ್ತರು ಕನ್ನಡ ಭಾಷಾ ಕಾಗದ ಪತ್ರವನ್ನು ಹರಿದುಹಾಕಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಹಾಗೂ ಟಾಟಾ ಪವರ್ ಕಂಪನಿಗೆ ವಿದ್ಯುತ್ ವಿತರಣಾ ಪರವಾನಗಿ ನೀಡುವ ಪ್ರಸ್ತಾವನೆ ತಿರಸ್ಕರಿಸಬೇಕೆಂದು ಆಗ್ರಹಿಸಿ ವಿದ್ಯುತ್ ಖಾಸಗೀಕರಣ ವಿರೋಧ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕೋಲಾರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಕೃಷಿಕರಿಗೆ ಇನ್ನಷ್ಟು ಶಕ್ತಿ ಆಸಕ್ತಿ ಪ್ರೋತ್ಸಾಹ ತುಂಬುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಹಲವು ಕೃಷಿ ಹಾಗೂ ರೈತಪರ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಕೃಷಿಕರು ಅದರ ಲಾಭ ಪಡೆದುಕೊಳ್ಳಬೇಕು ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮನವಿ ಮಾಡಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯಡಿ ಆಯೋಗದ ಬೆಳಗಾವಿ ಪೀಠದಲ್ಲಿ ನಿತ್ಯ ಸುಮಾರು 60-100 ಅರ್ಜಿಗಳ ವಿಚಾರಣೆ ಆಫ್ಲೈನ್ ಹಾಗೂ ಆನ್ಲೈನ್ನಲ್ಲಿ ನಡೆಯುತ್ತಿವೆ ಎಂದು ಕರ್ನಾಟಕ ಮಾಹಿತಿ ಆಯೋಗದ ಬೆಳಗಾವಿ ಪೀಠದ ರಾಜ್ಯ ಮಾಹಿತಿ ಆಯುಕ್ತ ಪ್ರಕಾಶ್ ಚನ್ನಾಳ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ವಿಚಾರ ಅಧಿವೇಶನದಲ್ಲಿ ಜೆಡಿಎಸ್ ನಾಯಕರು ಚರ್ಚೆ ನಡೆಸಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಕಂದಾಯ ಇಲಾಖೆಯಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಪ್ರಕ್ರಿಯೆ ಚುರುಕುಗೊಳಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬೆಂಗಳೂರಿನಲ್ಲಿ 6 ತಿಂಗಳಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮುಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ನಿರ್ದೇಶನ. ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಕರ್ಯ ಅಭಿವೃದ್ದಿ ನಿಗಮದಿಂದ ಸರ್ಕಾರಕ್ಕೆ 143 ಕೋಟಿ ರೂಪಾಯಿ ಲಾಭಾಂಶ ಹಸ್ತಾಂತರ. ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡರ ಸಂಗ್ರಹದ ಪುಸ್ತಕಗಳಿಗೆ ಸೂಕ್ತ ಕಟ್ಟಡ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಮಂಗಳೂರು. ಇದೀಗ ಕೃಷಿ ರಂಗ.

0: ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ 25 ವರ್ಷಗಳ ಸಂಭ್ರಮ. ಜೂನ್ 27ರವರೆಗೂ ಎಕ್ಸ್ಟೆಂಡ್ ಆಗಿದೆ. ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಕ್ಯಾಂಪ್, ಕಡಿಮೆ ಪೇನ್, ಪರ್ಸನಲೈಸ್ಡ್ ಕೇರ್ ಮತ್ತು ಹೆಚ್ಚು ಆಕ್ಯುರೇಟ್ ರಿಸಲ್ಟ್ಸ್. ಎಕ್ಸ್ಪರ್ಟ್ ಸರ್ಜನ್ಸ್ ಇಂದ ಫ್ರೀ ಕನ್ಸಲ್ಟೇಷನ್ಗೆ ಇಂದೇ ರಿಜಿಸ್ಟರ್ ಮಾಡಿ ಮತ್ತು 1 ಲಕ್ಷದವರೆಗೂ ಉಳಿಸಿ. ಕರೆ ಮಾಡಿ 9611819633ಗೆ ಅಥವಾ ಎಜೆ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಸೆಂಟರ್ಗೆ ಭೇಟಿ ನೀಡಿ.
1: ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಈಗ ಕೇಳಿ ಆಂಥೋರಿಯಂ ಕೃಷಿ ಕುರಿತು ಮಂಗಳೂರು ಕರಂಗಲ್ಪಾಡಿಯ ಲಿಲ್ಲಿ ಪಿಂಟೋ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಜನಿ ಭಟ್.
2: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತು ನಾವು ಮಂಗಳೂರಿನ ಕರಂಗಲ್ಪಾಡಿಯಲ್ಲಿ ವಾಸವಿರುವ ಲಿಲ್ಲಿ ಪಿಂಟೋ ಅವರ ಮನೆಗೆ ಬಂದಿದ್ದೇವೆ. ಕಾಂಕ್ರೀಟ್ ಕಾಡಲ್ಲಿ ಹಸಿರು ಹಸಿರಾದ ಗಿಡಗಳು ನಮ್ಮನ್ನು ಸ್ವಾಗತ ಕೋರ್ತಾ ಇವೆ. ಗೇಟಿನಿಂದಲೇ ಒಳಗೆ ಬರುವಾಗ ಒಂದು ಹೊಸತನ ಈ ಹೂಗಳಿಗಿವೆ. ಪಿಂಟು ಮೇಡಮ್ ಗಿಡಗಳ ನಡುವೆ ಕಾಣಿಸ್ತಾ ಇದ್ದಾರೆ, ನಾವೇ ಅಲ್ಲಿಗೆ ಹೋಗಿ ಮಾತಾಡಿಸೋಣ. ನಮಸ್ತೆ ಮೇಡಮ್.
3: ನಮಸ್ತೆ,
2: ಹೇಗಿದ್ದೀರಿ?
3: ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ?
2: ಚೆನ್ನಾಗಿದ್ದೇನೆ ಮೇಡಮ್. ಈ ಹೂ ತೋಟಕ್ಕೆ ಕಾಲಿಡ್ಲಿಕ್ಕೆ ಅಥವಾ ಈ ಹೂಗಳನ್ನು ನೋಡ್ಲಿಕ್ಕೆ ನಮಗೆ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು.
3: ಮೋಸ್ಟ್ ವೆಲ್ಕಮ್ ನಿಮ್ಗೆಲ್ಲರಿಗೂ.
2: ಮೇಡಮ್, ಈಗ ನೀವು ಮೂಲತಃ ಎಲ್ಲಿಯವರು? ಇಲ್ಲಿ ಈ ಕಾಂಕ್ರೀಟ್ ಜಂಗಲ್ ಅಲ್ಲಿ ಎಷ್ಟು ಹೂ ಗಿಡಗಳನ್ನು ಬೆಳೆಸಲಿಕ್ಕೆ ನಿಮಗೆ ಪ್ರೇರಣೆ ಏನು?
3: ನಾನು ಸ್ವತಃ ಒಂದು ಕೃಷಿ ಮನೆತನದವಳು. ನಮ್ಮ ಮನೆ ಇಲ್ಲಿಂದ 50 ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಅಲ್ಲಿ ನಮಗೆ ಸಣ್ಣಂದಿಲ್ಲಂದಲೂ ನಾವು ಈ ಕೃಷಿಯನ್ನು ನೋಡಿದ್ರಿಂದ ಈ ಗಿಡಗಳನ್ನು ಬೆಳೆಸಲು ನನಗೆ ಸುಲಭವಾಯಿತು.
2: ನೀವು ಮೊದಲು ಕೆಲಸ ಮಾಡ್ತಾ ಇದ್ರಾ? ಹೇಗೆ ಅಂದ್ರೆ, ಅದೇ ಪ್ರೇರಣೆಯಿಂದಲೇ ನೀವು ಮದುವೆ ಆಗಿ ಇಲ್ಲಿ ಬಂದ ನಂತರ ನಿಮ್ಮ ಗಿಡಗಳನ್ನು ಬೆಳೆಸಿದ್ರ?
3: ಇಲ್ಲ, ನಂದು ಕಾಲೇಜ್ ಮುಗಿಸಿ ನಾನು ಮಂಗಳೂರಿಗೆ ಬಂದೆ. ನಾನು ಕಲಿತು ಆಗುವಾಗಲೇ ನಂದು ಮದುವೆ ಆಯಿತು. ಮದುವೆ ಆದ ನಂತರ ಮಕ್ಕಳದ್ದು ಎಜುಕೇಷನ್ ಆದ ನಂತರ ಇನ್ನು ಏನು ಮಾಡುವುದು ಅಂತ ನೋಡುವಾಗ ನನಗೆ ನೆನಪು ಬಂದದ್ದೇ ನನ್ನ ಗಿಡಗಳದ್ದು. ಹಾಗೆ ನಾನು ಈ ಗಿಡಗಳನ್ನು ಒಮ್ಮೆಲೆ ಇಷ್ಟು ಮಾಡಿಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡಿ ಇವತ್ತಿಗೆ ಒಂದು 2000ಕ್ಕಿಂತ ಜಾಸ್ತಿ ಗಿಡಗಳು ನನ್ನ ತೋಟದಲ್ಲಿ ಇವೆ.
2: 2000 ಗಿಡಗಳು ಅಂದ್ರೆ ನಮ್ಗೆ ಎಣಿಸ್ಲಿಕ್ಕೆ ಕಷ್ಟ ಅಂತ ಹೇಳ್ಬೋದು. ನಮ್ಮ ಮನೆಗಳಲ್ಲೆಲ್ಲ ಒಂದು

0: ಎರಡು ಬೆಳೆಸಿದಾಗಲೇ ನಮಗೆ ಅದನ್ನು ನೋಡ್ಲಿಕ್ಕೆ ಸಮಯ ಇಲ್ಲ ಅಂತಲೇ ಹೇಳ್ಬಹುದು. ಹಾಗಿರುವಾಗ 2000 ಗಿಡಗಳು ಅಂದ್ರೆ
1: ಹೌದು, ತುಂಬಾ ಖುಷಿ ಆಗುತ್ತೆ ನೋಡ್ಲಿಕ್ಕೂ ಕೇಳಲಿಕ್ಕೂ ತುಂಬಾ ಖುಷಿ.
0: ಈಗ ಮೇಡಮ್, ನಾನು ನಿಮ್ಮ ಹೂದೋಟವನ್ನು ನೋಡಿದೆ, ಅದರ ನಡುವೆ ನಡೆದೆ, ಹಾಗೆ ನಂಗೆ ಹೆಚ್ಚಿಗೆ ಕಂಡದ್ದು ಆಂಥೋರಿಯಂ ಗಿಡಗಳು. ಅದರಲ್ಲಿ ಬೇರೆ ಬೇರೆ ಬಣ್ಣದಲ್ಲಿವೆ, ಬೇರೆ ಬೇರೆ ಗಾತ್ರದಲ್ಲಿ, ಆಕಾರದಲ್ಲಿ ಎಲ್ಲ ಸಣ್ಣದು ದೊಡ್ಡದು ಅಂತ ಇದೆ. ಆಂಥೋರಿಯಂ ಅಂದ್ರೆ ನಮಗೆ ಒಂದು ಆಕರ್ಷಕವಾದ ಬಣ್ಣ ಮತ್ತು ಅದರ ಗಾತ್ರಕ್ಕೆ ಒಂದು ಪ್ರಸಿದ್ಧಿ ಅಂತ ಹೇಳ್ಬೋದು. ಅದರಿಂದ ಹೆಚ್ಚು ನಮ್ಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಾವಿಲ್ಲಿ ಎಲ್ಲಿಯಾದ್ರೂ ಮನೆಗಳಿಗೆ ಹೋದ್ರೆ ಒಂದು ಅಥವಾ ಎರಡು ಗಿಡಗಳು ಆಂಥೋರಿಯಂ ಕಂಡು ಅದಕ್ಕೆ ಮನಸ್ಸೊತ್ತದ್ದಿದೆ, ಖುಷಿ ಆಗ್ತದೆ ಅದು ನೋಡುವ. ಇಲ್ಲಿ ನೋಡು ಇಷ್ಟು ಬಗೆಯ ಆಂಥೋರಿಯಂ ಬೆಳೆಸಲಿಕ್ಕೆ ಕಾರಣ ಏನು ಮೇಡಮ್?
1: ಹೌದು, ನೀವು ಹೇಳುವಾಗ ನನಗೆ ಇನ್ನೂ ಖುಷಿಯಾಗುತ್ತೆ ಕೇಳೋಕೆ. ನಾನು ಬೆಳೆಸಿದ್ದು ರೀತಿ ಇದು, ಯಾಕೆಂದರೆ ನನಗೆ ಆಂಥೋರಿಯಂ ಮುಂಚಿನಿಂದಲೇ ತುಂಬ ಇಷ್ಟ. ಅದು ಒಂದು ಗಿಡ ತಂದು ನಾನು ನೋಡಿದೆ ಹೇಗೆ ಬೆಳೆಸುವುದಂತ. ಅದು ಬೆಳೆಸುವಾಗ ಖುಷಿಯಾಯಿತು, ಗಿಡ ಬಂತು, ಹೂ ಬಂತು, ಅದರಲ್ಲಿ ಇನ್ನೂ ತುಂಬ ತುಂಬ ಹೂ ಬಂತು. ಆಮೇಲೆ ನನಗೆ ಗೊತ್ತಾಯಿತು ಈಗ ತುಂಬ ದೊಡ್ಡ ಗಾತ್ರದ ಹೂಗಳು ನಮಗೆ ಗಿಡಗಳು ಸಿಗುತ್ತೆ ಅಂತ. ಹಾಗೆ ನಾನು ಎಲ್ಲ ಕಡೆಯಲ್ಲಿ ಆಚೆ ಎಲ್ಲ ಗಾರ್ಡನಿಗೆ ಹೋಗಿ ಮತ್ತು ಕೆಲವು ಗ್ರೋವರ್ ಹತ್ತಿರ ಹೋಗಿ ನಾನು ವಿಚಾರಿಸುವಾಗ ನಮಗೆ ಗಿಡ ಸಿಗ್ತದೆ ಅಂತ ನನಗೆ ಗೊತ್ತಾಯಿತು. ಹಾಗೆ ನಾನು ಇಲ್ಲಿಂದ ಮಂಗಳೂರಿಂದ ಕೊಚ್ಚಿನ ತನಕ ಬೆಂಗಳೂರು ಊಟಿ ಮತ್ತು ಎಲ್ಲ ಕಡೆಗೆ ನಾನು ತಿರುಗಿ ನೋಡುವಾಗ ನನಗೆ ಎಲ್ಲ ಥರ ಥರದ್ದು ಗಿಡ ತಳಿಗಳು ನನಗೆ ಸಿಕ್ಕಿದವು. ಅದನ್ನು ತಂದು ನಾನು ಬೆಳೆಸಿದೆ. ಬೆಳೆಸುವಾಗ ಅದು ದಿನದಿಂದ ದಿನಕ್ಕೆ ವೃದ್ಧಿಯಾಯಿತು. ಜಾಸ್ತಿ ಆಗುತ್ತೇನೆ ಹೋಗುವಾಗ ಇನ್ನೂ ಬೆಳೆಸುವ ಗಿಡಗಳು ಅದರ ಚಂದ ನೋಡಲಿಕ್ಕೆ ಇನ್ನೂ ಖುಷಿ ಆಗುತ್ತೆ ಅಂತ ನಾನು ಬೆಳೆಸುತ್ತಾನೆ ಹೋಗೆ. ಇವತ್ತಿಗೆ ನನ್ನ ಗಾರ್ಡನ್ನಲ್ಲಿ ಸುಮಾರು ಒಂದು 500 ಗಿಡಗಳಷ್ಟು ಇದ್ದಾವೆ.
0: 500 ಗಿಡಗಳಷ್ಟು ಆಂಥೋರಿಯಂ? ನಿಜಕ್ಕೂ ನಿಜಕ್ಕೂ ಗ್ರೇಟ್ ಮೇಡಮ್.
1: ಹೌದು, 500ಕ್ಕಿಂತಲೂ ಜಾಸ್ತಿ ಗಿಡಗಳು ಇವೆ, ತುಂಬಾ ಚೆನ್ನಾಗಿ ಬಂದಿವೆ.
0: ಈಗ ಆಂಥೋರಿಯಂ ಅಂತ ಹೇಳುವಾಗ ಅದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಬಹುದಾ? ಅದು ಗಿಡಗಳು ಹೇಗಿರ್ತವೆ ಮತ್ತು ಅದರ ನೆಡುವ ರೀತಿ, ಅಂದ್ರೆ ಯಾಕೆ ಕೇಳಿದೆ ಅಂದ್ರೆ ನಮ್ಮ ಮಂಗಳೂರಿನ ಹವೆ ಒಂದು ಮಾರ್ಚ್ ತನಕ ತೊಂದರೆ ಇಲ್ಲ, ಏಪ್ರಿಲ್ ಮೇ ಅಂತೂ ನಮಗೆ ಸಹಿಸ್ಲಿಕ್ಕೆ ಆಗದಂತಹ ಸೆಖೆ ಇಲ್ಲಿ. ಹಾಗಿರುವಾಗ ಅದರ ಪೋಷಣೆ ಅಷ್ಟು ಸುಲಭವಲ್ಲ. ಇದರ ಬಗ್ಗೆ ಒಂದು ವಿಸ್ತೃತ ಮಾಹಿತಿ ಕೊಡಬಹುದಾ ನಮಗೆ?
1: ಕೊಡಬಹುದು. ಈಗ ತುಂಬಾ ಮಂಗಳೂರಿನಲ್ಲಿ ಸೆಕೆ ದಿನದಿಂದ ದಿನ ಏರುತ್ತಾ ಇರುವ ಸಮಯದಲ್ಲಿ ನಾವು ಈ ಗಿಡಗಳನ್ನು ಹೇಗೆ ಪೋಷಿಸಬೇಕಂತ ನಮಗೆ ಅದರ ಬಗ್ಗೆ ಸ್ವಲ್ಪ ಗೊತ್ತಿರಬೇಕು. ಇಲ್ಲದ್ರೆ ನಮಗೆ ಆ ಗಿಡಗಳನ್ನು ಬೆಳೆಸಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಈಗ ನಾನು ಬೆಳೆಸಿದ ರೀತಿ ಹೇಗೆ ಅಂದರೆ ನಾನು ಮರಳು ಮಣ್ಣು ಅದನ್ನೆಲ್ಲ ಯೂಸೇ ಮಾಡುವುದಿಲ್ಲ. ಯಾಕೆ ಗೊತ್ತಾ, ಅದು ಮಳೆಗಾಲದಲ್ಲಿ ಕೊಳೆಯುತ್ತದೆ, ಸೆಕೆಗಾಲದಲ್ಲಿ ಅದು ಉರಿಯುತ್ತದೆ. ಆಗ ಇದು ಗಿಡಗಳಿಗೆ ತುಂಬ ತಂಪು ಜಾಗ ಬೇಕಾದ್ರಿಂದ, ಬೇರುಗಳಿಗೆ ತುಂಬ ತಂಪನ್ನು ಕೊಡಬೇಕಾದ್ರಿಂದ ನಾನು ನನ್ನಷ್ಟಕ್ಕೆ ನಾನು ಸ್ವಲ್ಪ ಇನ್ವೆನ್ಷನ್ ಅದನ್ನು ಮಾಡಿದೆ, ಹೇಗೆ ಅದನ್ನು ಮಾಡಬಹುದು, ಹೇಗೆ ಗಿಡ ಬೆಳೆಸಬಹುದಂತ. ಹಾಗೆ ನಾನು ಒಂದು 10 ಗಿಡಗಳನ್ನು ತಗೊಂಡು ನಾನು ಅದನ್ನು ನಂದೇ ರೀತಿಯಲ್ಲಿ ಬೆಳೆಸಲಿಕ್ಕೆ ನೋಡಿದೆ. ಆ ರೀತಿ ಏನಂದ್ರೆ ನೋಡಿ,
0: ಟ್ರೈ ಅಂಡ್ ಎರರ್ ಹಾಗೆ ಮಾಡಿದ್ರ?
1: ಹೌದು. ಹಾಗೆ ನಾನು ಟೈಲ್ ಪೀಸನ್ನು ಒಂದು ಅದರ ಸೈಜ್ 5-7 ಇಂಚಸ್ ಅಷ್ಟು ದೊಡ್ಡದು ಕಟ್ ಮಾಡಿ, ಹಾಗೆಯೇ ಇಟ್ಟಿಗೆಯನ್ನು ಕಟ್ ಮಾಡಿ, ಆಮೇಲೆ ಚಾರ್ಕೋಲನ್ನು, ಈ ಮೂರು ಬಗೆಯ ವಸ್ತುಗಳನ್ನು ತಗೊಂಡು ನಾನು ಶುರು ಮಾಡಿದೆ. ಬೇಸಲ್ಲಿ ನಾನು ಟೈಲ್ ಪೀಸಲ್ಲಿ ಹಾಕಿದೆ, ಆಮೇಲೆ ಸ್ವಲ್ಪ ಇಟ್ಟಿಗೆ ಪೀಸ್, ಆಮೇಲೆ ಚಾರ್ಕೋಲನ್ನು ಹಾಕಿ ಗಿಡ ನೆಟ್ಟೆ. ಅದೇ ರೀತಿ ಮೇಲೆ ಅದು ಗಿಡ ಬಲವಾಗಿ ನಿಲ್ಬೇಕಾದ್ರೆ ಇನ್ನೂ ಸ್ವಲ್ಪ ನಾವು ಸಪೋರ್ಟ್ ಕೊಡಬೇಕು. ಅದಕ್ಕೆ ನಾವು ಏನು ಮಾಡಿದೆ, ಪುನಃ ನಾನು ಟೈಲ್ ಪೀಸಸ್, ಹಾಗೆಯೇ ಬ್ರಿಕ್ ಪೀಸಸ್, ಚಾರ್ಕೋಲ್ ಹಾಕಿ, ಆಮೇಲೆ ಅದಕ್ಕೆ ಬೇರಿಗೆ ತಂಪು ಕೊಡಬೇಕಲ್ಲ, ಅದಕ್ಕೆ ನಾನು ಏನು ಮಾಡಿದೆ, ತೆಂಗಿನ ಸಿಪ್ಪೆ ಅದನ್ನು ಕಡಿಮೆ ಅಂದರೆ 1 ತಿಂಗಳು ನೀರಲ್ಲಿ ಮುಳುಗಿಸಬೇಕು.
0: ಅದು ನೀರು ಎಳಿಲಿಕ್ಕೆ?
1: ನೀರು ಎಳಿಲಿಕ್ಕೆ, ಮತ್ತು ಅದರ ನಾರು ಸಾಫ್ಟ್ ಆಗಲಿಕ್ಕೆ, ತುಂಬ ಮೆದು ಆಗಬೇಕು, ಆಗ ಬೇರುಗಳು ಬೇಗ ಹಿಡ್ಕೊಳ್ತವೆ ಅದಕ್ಕೆ. ಹಾಗೆ ನಮಗೆ ಆ ಟೆಂಪ್ರೇಚರನ್ನು ಏಪ್ರಿಲ್ ಮೇಯಲ್ಲಿ ಮೇಂಟೈನ್ ಮಾಡಬಹುದು. ಓಕೆ, ಹಾಗೆ ಇರುವಾಗ ಅದು ಗಿಡಗಳು ಚೆನ್ನಾಗಿ ಬರಲಿಕ್ಕೆ ಶುರು ಮಾಡಿದೆವು. ಹಾಗೂ ನನಗೆ ನಾನು ನೋಡುತ್ತಾ ಅದಕ್ಕೆ ನನಗೆ ಕೆಮಿಕಲ್ ಸ್ಪ್ರೇ ಕೊಡಲಿಕ್ಕೆ ಬೇಡ ಇತ್ತು. ಅಂದರೆ ಅದಕ್ಕೆ ಕೆಲವು ರೋಗಗಳು ಬರುತ್ತವೆ, ಹಳದಿ ರೋಗ ಅಂತ ಕೂಡ ನಾವು ಹೇಳ್ತೇವೆ, ಆಮೇಲೆ ಫಂಗಸ್ ಕೂಡ ಬರುತ್ತೆ. ಇದನ್ನೆಲ್ಲ ತೆಗೆಯಬೇಕಾದ್ರೆ ಕೆಮಿಕಲ್ ಕೊಟ್ಟರೆ ಹೂಗಳಿಗೆ ಗಿಡಗಳು ಎಲ್ಲ ಹಾಳಾಗುತ್ತವೆ. ಹಾಗೆ ನಾನು ಒಂದು ಆನ್ಲೈನಲ್ಲಿ ಒಂದು ಸ್ಪ್ರೇ ನೋಡಿದೆ, ಅದು ಆರ್ಗ್ಯಾನಿಕ್, ಅದರ ಹೆಸರು ಎಕ್ಸೋಡಸ್ ಅಂತ.

0: ಅದರಲ್ಲಿ ಪ್ರಮಾಣ ಕೂಡ ಕೊಟ್ಟಿದ್ದರು, ಇಷ್ಟು ನೀರಿಗೆ ಇಷ್ಟು ಪ್ರಮಾಣ ಹಾಕಿ ಅದು ವಾರಕ್ಕೆ ಒಮ್ಮೆ ಸ್ಪ್ರೇ ಮಾಡಬೇಕು ಅಂತ. ಹಾಗೆ ನಾನು ಸ್ಪ್ರೇ ಮಾಡಿದೆ. ಅದು ದಿನದಿಂದ ದಿನಕ್ಕೆ ಗಿಡಗಳು ಚೆನ್ನಾಗಿ ಬೆಳೀಲಿಕ್ಕೆ ಶುರುವಾಯಿತು, ಹೂಗಳು ಬಂದವು. ಹಾಗೆ ನಾನು ಪುನಃ 10-20 ಪುನಃ ನಾನು 50 ಗಿಡ ಹೀಗೆ ತಕ್ಕೊಂಡು ಬಂದು ಹಾಗೆ ನಾನು ಈಗ ಶುರು ಮಾಡಿದೆ. ಹಾಗೆ ಇದೇ ಮೆಥಡನ್ನು ನಾನೀಗ ತುಂಬ ಜನರಿಗೆ ಹೇಳಿಕೊಟ್ಟಿದ್ದೇನೆ. ಹಾಗೆ ಅವರು ಕೂಡ ಈಗ ಶುರು ಮಾಡಿದ್ದೇವೆ. ಅವರಿಗೆ ಕೂಡ ಒಂಥರ ಒಂದು ಇಂಟ್ರೆಸ್ಟ್ ಹುಟ್ಟಿ ಬಂದಿದೆ, ಇದನ್ನು ಮಾಡ್ಬೋದು, ನಮಗೇನು ಮಾಡ್ಬೋದು ಅಂತ. ಮತ್ತು ಇಷ್ಟು ಹೂಗಳನ್ನು ಬೆಳೆಸಿದ್ದು ಅಂದರೆ ನಮ್ಮ ಮಂಗಳೂರಲ್ಲಿ ಯಾರೂ ಇಲ್ಲ, ಇದೆ ಅಂತ ನಂಗೆ ಹೇಳಿಕೊಂಡು ಹೆಮ್ಮೆ ಬರುತ್ತೆ.
1: ನಮಗೂ ಖುಷಿ ಆಯ್ತು ಮೇಡಮ್, ಇಲ್ಲಿ ಬಂದೆಲ್ಲ ನೋಡಿದಾಗ ನಮಗೂ ಹೆಮ್ಮೆ ಅನಿಸ್ತಾ ಇದೆ.
0: ಹೌದು
2: ಮೇಡಮ್, ಈಗ ನೀವು ಫಂಗಸ್ ಅಥವಾ ಶಿಲೀಂಧ್ರ ಅಂತ ಹೇಳಬಹುದು, ಅದರ ಬಗ್ಗೆ ಹೇಳಿದ್ರಿ. ಅದು ಎಲ್ಲಿಗೆ ಬರ್ತದೆ ಅಂದ್ರೆ, ಎಲೆಗೆ ಬರ್ತದ, ಬೇರಿಗೆ ಬರ್ತದ? ಅಂದ್ರೆ ಈಗ ಗಿಡಗಳು ಅಂತಾಗುವಾಗ, ಮನುಷ್ಯರು ಅಂತಾಗುವಾಗಲೂ, ಗಿಡಗಳಾದ್ರೂ ಯಾವುದೇ ಒಂದು ಜೀವಿಗೆ ಒಂದು ರೋಗ ಬರುವುದು ಅಂತ ಇದೆ. ಹಾಗಿರುವಾಗ ಈ ಶಿಲೀಂಧ್ರ ಏನು ನಮ್ಮ ಬೇರಿಗೆ ಅಥವಾ ಗಿಡದ ಬೇರಿಗೆ ಬರ್ತದ, ಎಲೆಗೆ ಬರ್ತದ? ಈ ರೋಗಗಳು ಅಂತ ಹೇಳ್ತಾರಲ್ಲ, ಹಳದಿ ರೋಗ, ಇದು ಎಲ್ಲಿಗೆ ಹೇಗೆ ಬರ್ತದೆ ಅಂತ ಸ್ವಲ್ಪ ಹೇಳ್ಬಹುದಾ?
0: ಹೇಳ್ಬಹುದು. ಹಳದಿ ರೋಗ ಅಂದ್ರೆ ಶುರುವಿಗೆ ಎಲೆಯಲ್ಲಿ ಒಂದು ಹಳದಿ ಡಾಟ್ ಆಗಿ ರೌಂಡ್ ಆಗಿ ಬೀಳುತ್ತೆ, ಅದು ಇಮಿಡಿಯೇಟ್ಲಿ ನಾವು ನೋಟಿಸ್ ಮಾಡಬೇಕು ಅದು ರೋಗವೇ ಅಂತ. ಆಮೇಲೆ ಎಲೆಗಳು ಅರ್ಧ ಎಲೆ ಒಣಗುತ್ತವೆ, ಅರ್ಧ ಎಲೆ ಹಳದಿ ಆಗ್ತವೆ, ಅದು ಕೂಡ ಒಂಥರದ್ದು ರೋಗ. ಮತ್ತೆ ಕೆಲವು ಎಲೆಗಳು ಹಣ್ಣಾಗಿ ಎಲ್ಲ ಬಿದ್ದು ಹೋಗುತ್ತೆ, ಇದು ಕೂಡ ಇನ್ನೊಂಥರದ್ದು ರೋಗ. ಇದು ಎಲ್ಲ ರೋಗವನ್ನು ನಿವಾರಿಸಲು ಇದು ಒಂದೇ ಒಂದು ಸ್ಪ್ರೇ ಎಕ್ಸೋಡಸ್. ಇದನ್ನೇ ವಾರಕ್ಕೆ ಒಮ್ಮೆ 1 ml 1 L ನೀರಲ್ಲಿ ಹಾಕಿ ಸ್ಪ್ರೇ ಕೊಟ್ಟರೆ ಏನಾಗೋದಿಲ್ಲ, ಚೆನ್ನಾಗಿ ಗಿಡಗಳು ಬೆಳೀತವೆ, ಈ ಎಲ್ಲ ಫಂಗಸ್ಸು ಮತ್ತೆ ಹಳದಿ ರೋಗ ಎಲ್ಲ ಹೋಗಿಬಿಟ್ಟು.
2: ತುಂಬಾ ಸಂತೋಷ ಮೇಡಮ್. ಈಗ ನಾನು ಕೇಳಿದ ಪ್ರಕಾರ ಸ್ವಲ್ಪ ಚಳಿ ಇರುವ ಪ್ರದೇಶಗಳಲ್ಲಿ ಈ ಆಂಥೋರಿಯಂ ಬೆಳೆ ಸುಲಭ ಅಂತ ಕೇಳಿದ್ದೇನೆ. ಇದರ ಬಗ್ಗೆ ಅಂದ್ರೆ ಇಲ್ಲಿಯ ಈ ವಾತಾವರಣಕ್ಕೆ ತುಂಬಾ ಕಷ್ಟ, ನಾವು ಈಗಾಗಲೇ ಮಾತಾಡಿದ್ವಿ ಅದರ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ವಿಸ್ತೃತವಾಗಿ ಹೇಳ್ಬೋದು. ಯಾಕಂದ್ರೆ ಕೊಡಗಿನಂತಹ ಜಾಗಗಳಲ್ಲಿ ಇದನ್ನು ಬೆಳೀತಾರೆ, ಓದಿದ್ದೇನೆ ನಾನು. ಆಂಥೋರಿಯಂ ಅನ್ನೋದು ಕೊಡಗಿನ ಹವಾಮಾನಕ್ಕೆ ಸೂಕ್ತ ಅಂತ. ಹಾಗಿರುವಾಗ ಈ ನಮ್ಮ ಮಂಗಳೂರಿಗೆ ಅದನ್ನು ಬೆಳೆಸುವ ಮೊದಲು ಯಾವ ರೀತಿ ಮುನ್ನೆಚ್ಚರಿಕೆ ತಗೊಳ್ತೀರಿ, ಅದಕ್ಕೆ ಬಿಸಿಲು ಬೀಳದ ಹಾಗೆ ಒಳಗಿಡ್ತೀರಾ, ಇದರ ಬಗ್ಗೆ ಸ್ವಲ್ಪ ಹೇಳ್ಬಹುದಾ?
0: ಹೇಳ್ಬಹುದು. ಈಗ ನಾವು ಆಂಥೋರಿಯಂ ಅನ್ನು ನೆಡ್ಲಿಕ್ಕೆ ನಮ್ಗೆ ಅನಿಸಿದ್ರೆ ಅಂದರೆ ನಾವು ನಮಗೆ ಮಾಡುವ ಅಂತ ಆಸೆ ಬಂದರೆ ಫಸ್ಟಿಗೆ ನೀವು ನೋಡಬೇಕು ಅದನ್ನು ಯಾವ ಜಾಗವನ್ನು ಅದಕ್ಕೆ ಒಂದು ಸೆಲೆಕ್ಟ್ ಮಾಡಬೇಕು. ಆ ಜಾಗದಲ್ಲಿ ನೆರಳನ್ನು ನಾವು ಕ್ರಿಯೇಟ್ ಮಾಡಬೇಕು, ತಂಪನ್ನು ಕ್ರಿಯೇಟ್ ಮಾಡಬೇಕು. ನೋಡಿ ಈಗ ಮರಗಳು ಎಲ್ಲೂ ಇರುವುದಿಲ್ಲ, ಮುಂಚೆ ಆದರೆ ಮರಗಳು ಇರ್ತಾ ಇದ್ದವು. ಮರದ ಅಡಿಯಲ್ಲಿ ತುಂಬ ಗಾಳಿ, ಬೇಕಾದಷ್ಟು ಬಿಸಿಲು, ಬೇಕಾದಷ್ಟು ಹನಿ ಬೆಳಗಿನ ಇದ್ದು ಬಿದ್ದು ಗಿಡಗಳು ಚೆನ್ನಾಗಿ ಬರ್ತಾ ಇದ್ದವು. ಈಗಿನ ಗ್ರೋಯಿಂಗ್ ಸಿಟಿಯಲ್ಲಿ, ಕಾಂಕ್ರೀಟ್ ಸಿಟಿಯಲ್ಲಿ ನಮ್ಮಲ್ಲಿ ಈಗ ಸೆಕೆ ಬಿಟ್ಟು ತಂಪಿನ ವಿಷಯನೇ ಇಲ್ಲ. ಆದ ಕಾರಣ ನಾವು ತಂಪನ್ನು ಕ್ರಿಯೇಟ್ ಮಾಡಬೇಕು. ಅದು ಹೇಗೆ ಕ್ರಿಯೇಟ್ ಮಾಡಬೇಕಂದ್ರೆ, ಈಗ ನಾವು ನೆಟ್ಟನ್ನು ಗ್ರೀನ್ ಶೇಡ್ ನೆಟ್ ಅಂತ ಸಿಗುತ್ತೆ, ಅದನ್ನು 90% ನೆಟ್ಟನ್ನು ತಗೊಂಡು ಅದನ್ನು ಮೇಲೆ ಕವರ್ ಮಾಡಬೇಕು, ಡೂಮ್ ಶೇಪ್ ಆಗಿ ಕವರ್ ಮಾಡಬೇಕು. ಯಾಕೆ ಗೊತ್ತಾ, ಗಾಳಿ ಚೆನ್ನಾಗಿ ಅದರ ಅಡಿಯಿಂದ ಪಾಸ್ ಆಗಿ ಹೋಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕೆಲವರು ಏನಾಗುತ್ತೆ 10 ft ಹಿಡ್ಕೊಂಡು ಅಲ್ಲಿ ಒಂದು ನೆಟ್ಟನ್ನು ಹಾಕಿಬಿಡ್ತಾರೆ, ಅದು ಬಿಸಿಲು ಮತ್ತು ಗಾಳಿ ಅದರಲ್ಲಿ ಮಿಕ್ಸ್ ಆಗಿ ಹೊರಗೆ ಹೋಗುವುದಿಲ್ಲ, ಅಲ್ಲೇ ನಿಲ್ಲುತ್ತೆ. ಆಗ ಏನಾಗುತ್ತೆ, ಗಿಡಗಳಿಗೆ ತುಂಬ ಹೀಟ್ ಬರುತ್ತೆ. ಗಿಡಗಳಿಗೆ ತಂಪನ್ನು ಕೊಡಬೇಕಾದ್ರೆ ಸ್ವಲ್ಪ ಎತ್ತರದಲ್ಲಿ ನೆಟ್ಟನ್ನು ಕಟ್ಟಿ ಗಾಳಿ ಮತ್ತು ಬಿಸಿಲು ಅದು ಪಾಸ್ ಆಗುವ ಹಾಗೆ, ಮಿಕ್ಸ್ ಆಗಿ ಪಾಸ್ ಆಗುವ ಹಾಗೆ ನೋಡಬೇಕು. ಹೀಗೆ ನಾವು ಮೇಂಟೈನ್ ಮಾಡಿದ್ರಿಂದ ಆಮೇಲೆ ಇದು ಗಿಡಗಳನ್ನು ಚೆನ್ನಾಗಿ ಬೆಳೆಸ್ಬೋದು. ಇನ್ನೊಂದು, ಈಗ ನೋಡಿ ನಮಗೆ ಗಿಡಗಳು ಈಗ ನಮ್ಮ ಮಳೆಗಾಲದಲ್ಲಿ ಚೆನ್ನಾಗಿ ಬರುತ್ತೆ, ಚಳಿಗಾಲದಲ್ಲಿ ಚೆನ್ನಾಗಿ ಬರುತ್ತೆ. ನಮಗೆ ಪ್ರಾಬ್ಲಮ್ ಆಗೋದು ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, 4 months, ಆವಾಗ ನಾವು ತುಂಬ ಕೇರನ್ನು ತಗೊಳ್ಬೇಕಾಗುತ್ತೆ. ಆಗ ನಾವು ಏನು ಮಾಡ್ತೇವೆ, ಬೆಳಿಗ್ಗೆ ನಾವು ದಿನಾ ಹೀಗೆ ನಾನು ಈ ಬೇಸನ್ನು ಈ ಮೆಥಡನ್ನು ಯೂಸ್ ಮಾಡಿದ್ರಿಂದ ದಿನಾ ನೀರು ಕೊಡಬೇಕು. ದಿನಾ ನೀರು ಕೊಟ್ಟರಿಂದ ಚೆನ್ನಾಗಿ ಅದಕ್ಕೆ ಸ್ನಾನ ಮಾಡಿದಾಗೆ ನಾವು ನೀರನ್ನು ಕೊಡಬೇಕು.
2: ಇಡೀ ಗಿಡಕ್ಕೆ ನೀವು ನೀರು ಸ್ಪ್ರೇ ಮಾಡಬೇಕು ಹೇಳ್ತಾ ಇದ್ದೀರಾ?
0: ಅದರಲ್ಲಿ ಏನು ಡಸ್ಟ್ ಧೂಳು ಅದನ್ನೆಲ್ಲ ಎಲ್ಲ ತೆಗೆದು ಬಿಡಬೇಕು. ಜಸ್ಟ್ ಲೈಕ್ ನಾವು ಹೇಗೆ ಸ್ನಾನ ಮಾಡ್ತೇವೆ, ಸ್ನಾನ ಮಾಡುವಾಗ ನಮಗೆ ಹೇಗೆ ಖುಷಿಯಾಗುತ್ತೆ ಅದೇ ರೀತಿ ಗಿಡಗಳಿಗೆ ಕೂಡ ಫೀಲ್ ಆಗಬೇಕು. ಹಾಗೆ ಈಗ ನೋಡಿ, ಬೆಳಿಗ್ಗೆದ್ದು ನೀರು ಕೊಟ್ಟಾದ ನಂತರ ಮಧ್ಯಾಹ್ನ ತುಂಬ ಉರಿ ಬಿಸಿಲಿರುವಾಗ 12 ಗಂಟೆಗೆ ನಾವು ಸ್ಪ್ರಿಂಕ್ಲ್ ಮಾಡಬೇಕು ನೀರನ್ನು. ಅದು ಜಸ್ಟ್ ಲೈಕ್ ಮಿಸ್ಟ್ ಕೊಟ್ಟಾಗ,

0: ಬೆಳಗ್ಗೆಲ್ಲ ಹನಿಗಳಿರ್ತವೆ ಹಾಗೆ ಹೇಳುದ ನೀವು?
1: ಹೌದು, ಬೆಳಗ್ಗಿನ ಹನಿಗಳು ಹೇಗೆ ಇರ್ತವಲ್ಲ ಅದೇ ರೀತಿ ಮಧ್ಯಾಹ್ನ 12 ಗಂಟೆಗೆ ಮತ್ತೆ ಸಂಜೆ 5 ಗಂಟೆಗೆ ನೀರು ಹಾರಿಸಿದ್ರೆ ಗಿಡಗಳು ತಂಪಾಗಿ ಉಳಿತವೆ. ಹಾಗೆ ಏಪ್ರಿಲ್ ಮೇ ತನಕ ನಮಗೆ ಟೆಂಪರೇಚರ್ ಅನ್ನು ಮೇಂಟೈನ್ ಮಾಡಬಹುದು, ಗಿಡಗಳು ಏನಾಗುವುದಿಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ನಾನು ಹೇಳುವುದು.
0: ನಿಮ್ಮ ಅನುಭವ ನಿಜಕ್ಕೂ ಸಹ ನಮ್ಮ ಕೇಳುಗರಿಗೆ ಖಂಡಿತ ಸಹಾಯ ಆಗ್ತದೆ. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿಯ ಈ ಸೆಖೆಗೆ ಸಾಮಾನ್ಯವಾದ ಗಿಡಗಳೇ ಬದುಕುವುದಿಲ್ಲ, ಅಂತಹ ಸಮಯದಲ್ಲಿ ಇಂತಹ ವಿಶೇಷ ಗಿಡಗಳಿಗೆ ಈ ರೀತಿ ಆರೈಕೆ ಮಾಡಿದ್ರೆ ಬದುಕುತ್ತದೆ, ಹಾಗೂ ಅದನ್ನು ಬೆಳೆಸಬಹುದು ಅಂತ ನೀವು ಸ್ಫೂರ್ತಿ ಕೊಡ್ತಾ ಇದ್ದೀರಿ, ತುಂಬಾ ಸಂತೋಷ. ಮೇಡಮ್, ಈಗ ಇದು ಈಗ ನಿಮ್ಮ ಮನೆಗೆ ನಾವು ಬಂದಿದ್ದೇವೆ, ನಂಗೆ ಎಲ್ಲಿ ನೋಡಿದ್ರು ನೀವು ಗಿಡಗಳನ್ನು ಬೆಳೆಸಿದ ರೀತಿ ಮಾತ್ರ ಅಲ್ಲ ಅದನ್ನು ಇಟ್ಟಂತಹ ರೀತಿ ಸಹ ಬಹಳ ಖುಷಿಯಾಗಿದೆ. ಇದಕ್ಕೆ ನಿಮಗೆ ಹೇಗೆ ಸ್ಫೂರ್ತಿ ಬಂತು? ಈಗ ಗಿಡಗಳು ಕೆಲವರ ಮನೆಯಲ್ಲಿ ತುಂಬಾ ಗಿಡಗಳಿರುತ್ತವೆ, ಆದರೆ ಅದನ್ನು ಇಡುವುದು ಸಹ ಒಂದು ನೀಟಾಗಿ ಒಂದು ಚಂದ ಅದಕ್ಕೆ ಒಂದು ಶೇಪ್ ಕೊಟ್ಟು ಒಂದು ನೀಟಾಗಿ ಇಡುವುದು ಸಹ ಅದು ಸಹ ಒಂದು ಕಲೆ ಅಥವಾ ಆರ್ಟ್ ಅಂತ ಹೇಳ್ಬೋದು. ಅದರ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಬಂತು ಅಥವಾ ಯಾವ ರೀತಿ ಅದಕ್ಕೆ ನೀವು ಚಿಂತನೆ ಮಾಡ್ತೀರಿ?
1: ಹೌದು, ನನಗೆ ನಂದು ಒಂದು ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಏನಂದರೆ ಗಾರ್ಡನ್ ಅಂತ ಹೇಳುವಾಗ ನೀಟ್ ಆ್ಯಂಡ್ ಆರ್ಡರ್. ಅದನ್ನು ಹೇಗೆ ಇಡಬೇಕಂದ್ರೆ ಒಂದು ಅದರಲ್ಲಿ ಕಸ ಇರಬಾರ್ದು, ಮತ್ತು ಪ್ರತಿ ಗಿಡಗಳನ್ನು ನಾವು ವಿಜುವಲೈಸ್ ಮಾಡಬೇಕು, ನಮಗೆ ಕಾಣುವಂಥ ರೀತಿಯಲ್ಲಿ ಇಡಬೇಕು. ಅದು ಹಾಗೆ ಇಡಬೇಕಾದ್ರೆ ನಾವು ಒಂದು ರೀತಿಯನ್ನು ಅದನ್ನು ಅಳವಡಿಸಬೇಕು. ನಾನು ಏನು ಮಾಡಿದೆ, ಅದಕ್ಕೆ ಸ್ಟ್ಯಾಂಡ್ಗಳನ್ನು ಮಾಡಿಸಿದೆ. ಆ ಸ್ಟ್ಯಾಂಡ್ಗಳನ್ನು ಮಾಡಿಸೋದ್ರಿಂದ ನನಗೂ ಸ್ವಲ್ಪ ಜಾಸ್ತಿ ಬೆಂಡ್ ಮಾಡಬೇಕಂತ ಕೂಡ ಇಲ್ಲ, ನಂದು ಆರೋಗ್ಯವನ್ನು ಕೂಡ ನಾನು ಮೇಂಟೈನ್ ಮಾಡಬೇಕು, ಮತ್ತು ನೋಡುವರಿಗೂ ಕೂಡ ತುಂಬ ಖುಷಿ ಕಾಣುತ್ತೆ, ಮತ್ತು ಕೆಲಸ ಮಾಡಲಿಕ್ಕೂ ಸುಲಭ. ಇದನ್ನೆಲ್ಲವನ್ನು ನಾನು ನೋಡಿಕೊಂಡು ಈ ರೀತಿಯನ್ನು ನನಗೆ ನಾನು ಮಾಡಿಬಿಟ್ಟೆ.
0: ಮೇಡಮ್, ಇದರಲ್ಲಿ ಅಂದರೆ ಇಷ್ಟು ಜಾಗದ ಇದರಲ್ಲಿ ನೀವು ಕೆಲಸಗಾರರನ್ನು ಕರೆದು ಮಾಡ್ತೀರಾ ಅಥವಾ ನೀವು ಒಬ್ಬರೇ ಮಾಡ್ತೀರಾ? ಮನೆಯವರು ಇದಕ್ಕೆ ಯಾವ ರೀತಿ ಸಪೋರ್ಟ್ ಇದ್ದಾರೆ, ಪ್ರೋತ್ಸಾಹ ಕೊಡ್ತಾರೆ?
1: ಎಲ್ಲರೂ ಸಪೋರ್ಟ್ ಇದ್ದಾರೆ, ಎಲ್ಲರೂ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ 90% ಕೆಲಸ ನಾನೇ ಮಾಡ್ತೇನೆ, 10% ಕೆಲಸ ನಾನು ಗಾರ್ಡನ್ ಕರೀತೇನೆ. ಎಲ್ಲಿ ನನಗೆ ರೀಚ್ ಆಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನನ್ನಲ್ಲಿ ಲಾನ್ ಉಂಟು, ಲಾನ್ ಕಟ್ ಮಾಡ್ಬೇಕಾದ್ರೆ ನನಗೆ ಕೂತ್ಕೊಂಡು ಕಟ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ನಾನು ಗಾರ್ಡನರ್ ಅನ್ನು ಕರೀತೇನೆ. ಮತ್ತೆ ಮಳೆಗಾಲ ಶುರುವಾಗುವ ಮುಂಚೆ ಇದು ಮೇಲಿನ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಗಾರ್ಡನರ್ ಬೇಕಾಗುತ್ತೆ. ಮತ್ತೆ ಸ್ವಲ್ಪ ಜಾಸ್ತಿ ಇದು ಗಾತ್ರದ್ದು ಇದು ಚಟ್ಟಿಗಳನ್ನು ಎತ್ತಬೇಕಾದ್ರೆ ಗಾರ್ಡನರ್ ಬೇಕಾಗುತ್ತೆ,
0: ಸಹಾಯ ಬೇಕಾಗುತ್ತೆ ಅಲ್ಲ.
1: ಹಾಗೆ 10% ನನ್ನ ಗಾರ್ಡನರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರು, ಅವರ ಹೆಸರು ಮೈಕಲ್ ಅಂತ.
0: ಮೇಡಮ್, ಈಗ ಈ ಆಂಥೋರಿಯಂ ಗಿಡಗಳನ್ನೆಲ್ಲ ನೋಡಿದ್ವಿ, ಇದೆಲ್ಲ ನೋಡಿದಾಗ ವಿದೇಶಿ ತಳಿಗಳು ಹೆಚ್ಚಿನವುಗಳು. ನಿಮಗೆ ಅಂದ್ರೆ ಇದರಲ್ಲಿ ಭಾರತದ ತಳಿಗಳು ವಿದೇಶದ ತಳಿಗಳು ಅಂತ ಬೇರೆ ಬೇರೆ ರೀತಿ ಇವೆಯಾ, ಅಥವಾ ಇದ್ರೆ ಯಾವ ರೀತಿ ನಾವು ಅದನ್ನು ಕಂಡು ಹಿಡಿಯಬಹುದು?
1: ಹೌದು, ವಿದೇಶಿ ತಳಿಗಳು ಮತ್ತೆ ನಮ್ಮ ದೇಶದ ತಳಿಗಳು ಕೂಡ ಇದ್ದೇವೆ. ಈಗ ನನ್ನಲ್ಲಿ ಇರುವುದಂದ್ರೆ 95% ವಿದೇಶಿ ತಳಿಗಳೇ ಅಂತ ಹೇಳ್ಬಹುದು. ಅದಂದ್ರೆ ನಮ್ಗೆ ಅದನ್ನು ಕಂಡು ಹಿಡಿಲಿಕ್ಕೆ ತುಂಬಾ ಸುಲಭ, ಅದರ ಕ್ಯಾಂಡಲ್ ಮತ್ತೆ ಹೂವಿನ ಗಾತ್ರ ನೋಡಿ ನಾವು ಕಂಡು ಹಿಡಿಯಬಹುದು. ಮತ್ತೆ ನಮಗೆ ಈ ಗಿಡಗಳು ಈಗ ದೂರ ಹೊರಗಿನ ದೇಶಕ್ಕೆ ನಾವು ಹೋಗ್ಬೇಕೆಂದಿಲ್ಲ, ಹೊರಗಿನ ದೇಶದಿಂದ ನಮಗೆ ತಂದು ಕೊಡ್ತಾರೆ, ನಾವು ಮಾತ್ರ ಆ ಜಾಗಕ್ಕೆ ಹೋಗಿ ತಕೊಂಡು ಬರಬೇಕು. ಹಾಗಿದ್ರಿಂದ ನಮಗೆ ನೋಡಿಕೊಂಡು ಅದನ್ನು ತಕೊಂಡು ಬಂದು ನಾವು ನಮ್ಮ ಮನೆಯಲ್ಲಿ ಬೆಳೆಸಬಹುದು.
0: ಇದು ನಿಮ್ಮ ಖುಷಿಗಾಗಿ ಮಾಡೋದು ಮಾತ್ರವಾ ಅಥವಾ ಬೇರೆ ರೀತಿಯ ಕಮರ್ಷಿಯಲ್ ಆಗಿ ಏನಾದ್ರೂ ಇದರಲ್ಲಿ ಮಾಡ್ತೀರಾ?
1: ಇದು ಖುಷಿಗಾಗಿ ಮಾಡುವುದು ಜಾಸ್ತಿ. ಮತ್ತೆ ನಾವು ಏನ್ ಮಾಡ್ತೇವೆ ಅಂದ್ರೆ ಮಳೆಗಾಲದಲ್ಲಿ ನಮ್ಗೆ ತುಂಬಾ ಗಿಡಗಳು ಬರುತ್ತವೆ, ಒಂದೊಂದು ಚಟ್ಟಿಯಲ್ಲಿ ಒಂದು 4-5 ಗಿಡಗಳು ಬರುತ್ತವೆ. ಇನಿಷಿಯಲಿ ನಾವು ಏನ್ ಮಾಡ್ತೇವೆ ಇದ್ದೇವೆ ಎಲ್ಲ ತೆಗೆದು ನಾವು ಗೊಬ್ಬರ ಗುಂಡಿಗೆ ಹಾಕ್ತಾ ಇದ್ದೇವೆ, ಗೊಬ್ಬರ ಮಾಡ್ತಾ ಇದ್ದೇವೆ. ಮತ್ತೆ ಒಂದು ದಿವಸ ನಾವೆಲ್ಲ ಫ್ರೆಂಡ್ಸ್ ಗಳು ಕೂತ್ಕೊಂಡು ಮಾತಾಡಿ ಡಿಸೈಡ್ ಮಾಡಿ ನಾವು ಯಾಕೆ ಹಾಗೆ ನಾವು ವೇಸ್ಟ್ ಮಾಡ್ಬೇಕು, ಅದನ್ನು ಒಂದು ಸಣ್ಣ ಪಾಟ್ ಅಲ್ಲಿ ಹಾಕಿ ಗಿಡವನ್ನು ಅದನ್ನು ಬೆಳೆಸಿ ಒಂದು ದಿನ ಅದಕ್ಕೆ ನೇಮಿಸಿ ನಾವು ಎಲ್ಲರನ್ನು ಕರೆದು ಆ ದಿವಸ ಗಿಡಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಆಗ ನಮಗೆ ನಮ್ಮ ಗಾರ್ಡನ್ ಕೂಡ ಮೇಂಟೈನ್ ಮಾಡಬಹುದು. ಆ ರೀತಿ ಒಂದು ಥಾಟ್ ಬಂತು, ನಾವು ಶುರು ಮಾಡಿದ್ದೇವೆ. ಅದು ವರ್ಷಕ್ಕೆ ಒಮ್ಮೆ ಈಗ ಆಗ್ತಾ ಉಂಟು. ಫ್ಲೋರಾ ಗಾರ್ಡನ್ ಅಂತ ಮತ್ತೆ ಹಸಿರು ಬುಟ್ಟಿ ಅಂತ ಎರಡು ಗ್ರೂಪ್ಗಳಿದ್ದೇವೆ ನಮ್ಮದು, ಅದನ್ನು ನಾವು ಮಾಡ್ತಾ ಇದ್ದೇವೆ. ಇವಾಗ ತುಂಬಾ ಜನರಿಗೆ ಗಿಡಗಳು ಸಿಗ್ತವೆ, ನಮ್ಮದೇ ಮಂಗಳೂರಿದ್ದೇ ಗಿಡಗಳು ಅಂತ. ಈಗ ನೋಡಿ, ನಾವು ನರ್ಸರಿಯಿಂದ ತರ್ತೇವೆ ಗಿಡ, ನರ್ಸರಿದು ಗಿಡಗಳು ಬರುವುದು ಬೇರೆ ಬೇರೆ ಬೇರೆ ಜಾಗದಿಂದ. ಕಾರಣದಿಂದ ಆ ಗಿಡಗಳು ನಮ್ಮ ಮನೆಗೆ ಬಂದು 4 ದಿವಸದಲ್ಲಿ ಸತ್ತು ಹೋಗ್ತವೆ. ಅದರಲ್ಲಿ ನಾವು ಬೆಳೆಸಿದ ಗಿಡಗಳು ಇದು ಚೆನ್ನಾಗಿ ಬೆಳೆಯುತ್ತವೆ, ಸಾಯುವುದಿಲ್ಲ ಬೇಗ. ಹಾಗೆ ತುಂಬಾ ಜನರು ಹೀಗೆ ಗ್ರೂಪ್ ಅಲ್ಲಿ ಇದ್ದ ಗಿಡಗಳನ್ನು ಕೊಂಡೋಗ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ.
0: ಮೇಡಮ್, ಈಗ ನೀವು ನಿಮ್ಮ ಆಂಥೋರಿಯಂ ಗಿಡಗಳಲ್ಲಿ ಎಷ್ಟು ರೂಪಾಯಿಯಿಂದ

0: ಇಷ್ಟು ರೂಪಾಯಿವರೆಗಿನ ಆಂಥೋರಿಯಂ ಗಿಡಗಳಿವೆ ಅಂತ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ?
1: ನನ್ನಲ್ಲಿ ಈಗ ಒಂದು 40 ವೆರೈಟಿ ಗಿಡಗಳು ಇದ್ದಾವೆ ಆಂಥೋರಿಯಂನಲ್ಲಿ. ಅದರಲ್ಲಿ ಕಡಿಮೆ ಅಂದರೆ 300 ರೂಪಾಯಿಯಿಂದ ಹಿಡಿದು 1,000 ರೂಪಾಯಿ ತನಕ ಇದ್ದಾವೆ.
0: ಈಗ ನಾವು ವಿದೇಶದಿಂದ ನೀವು ತರಿಸ್ತೀರಿ, ತಂದದ್ದನ್ನು ಇಲ್ಲಿ ನೆಟ್ಟ ನಂತರ ಈಗ ಇನ್ನೊಬ್ಬರಿಗೆ ಕೊಡುವಾಗ ಅದು ನಮ್ಮ ನೆಲದ ಅದೇ ಉಷ್ಣತೆಗೆ ಅಡ್ಜಸ್ಟ್ ಆಗಿರ್ತದ? ಹೇಗೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದಾ?
1: ನೋಡಿ, ವಿದೇಶಿ ತಳಿಗಳಲ್ಲಿ ಅದರಲ್ಲಿ ಎಕ್ಸ್ಟ್ರಾ ಗಿಡಗಳು ಬರುವುದಿಲ್ಲ, ತುಂಬ ರೇರ್ ಆಗಿ ಕೆಲವೊಂದು ಗಿಡಗಳಲ್ಲಿ ಬರುತ್ತವೆ. ಆದರೆ ಇದು ಬೆಳೆಯುತ್ತಾ ಬೆಳೆಯುತ್ತಾ ಅದರ ಕಾಂಡ ತುಂಬ ದಪ್ಪಾಗಿ ನಮಗೆ ತುಂಬ ಹೂಗಳು ಸಿಗ್ತವೆ. ಒಂದೊಂದು ಕಾಂಡದಲ್ಲಿ 4-5 ಹೂಗಳು ಸಿಗುತ್ತವೆ, ಅದೇ ನೋಡಲಿಕ್ಕೆ ಚೆಂದ. ನಮಗೆ ಗಿಡ ಇನ್ನೂ ಗಿಡ ಮಾಡಬೇಕಂತ ಅನಿಸಿದರೆ ನಾವು ಪ್ರತಿಯೊಂದು ಗಿಡ ನಾವು ಹಣ ಕೊಟ್ಟು ನಾವು ತಗೊಳ್ಬೇಕು.
0: ಮೇಡಮ್, ಈಗ ನಿಮ್ಮ ಈ ಹೂದೋಟದಲ್ಲಿ ಆಂಥೋರಿಯಂ ಗಿಡಗಳನ್ನೇನು ನಾನು ನೋಡಿದ್ದೇನೆ, ಅದರಿಂದ ಬೀಜಗಳಿಂದ ಗಿಡಗಳನ್ನು ಮಾಡಬಹುದಾ ಅಂತ ಒಂದು ನನಗೆ ಸಣ್ಣ ಸಂಶಯ, ಅದರ ಬಗ್ಗೆ ಹೇಳಬಹುದಾ?
1: ಗಿಡಗಳನ್ನು ಮಾಡಬಹುದು, ಆದರೆ ತುಂಬಾ ಪೇಷನ್ಸ್ ಮತ್ತೆ ತುಂಬಾ ಕಷ್ಟ ಉಂಟು. ಆ ಬೀಜ ಕ್ಯಾಂಡಲ್ ಇಂದ ಮಾಡುವುದು, ಆ ಕ್ಯಾಂಡಲ್ ಅನ್ನು ಚೆನ್ನಾಗಿ ಒಳ್ಳೆ ಬೆಳೆತಿದ್ದು ಅದಕ್ಕೆ ಒಂಥರ ಗುಳ್ಳೆ ತರ ಬರುತ್ತೆ ಕ್ಯಾಂಡಲ್ಗೆ. ಆ ನಂತರ ಅದನ್ನು ತೆಗೆದು ಕಾಟನ್ ಅಲ್ಲಿ ಮಡಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಹನಿಸುತ್ತಾ ಇರಬೇಕು. ಕೆಲವು ದಿನಗಳ ನಂತರ ಆ ಬೀಜ ಹೋಗಿ ಗಿಡಗಳು ಮೊಳಕೆ ಬಂದದ್ದು ನಮಗೆ ಕಾಣುತ್ತವೆ. ಹಾಗೆಯೇ ಅದನ್ನು ತೆಗೆದು ಆ ಕಾಟನಲ್ಲೇ ಇಟ್ಟು ಅದಕ್ಕೇ ಸ್ವಲ್ಪ ನೀರು ಹನಿ ಬಿಡಿಸಿ ಒಂದು 15 ದಿನ ನಂತರ ಅದನ್ನು ತೆಗೆದು ಬೇರೆ ಅದಕ್ಕೆ ಕೊಕ್ಕೋಪೀಟಿಗೆ ನಾವು ಶಿಫ್ಟ್ ಮಾಡಬಹುದು. ಆ್ಯಕ್ಚುಲಿ ಮಂಗಳೂರಲ್ಲಿ ಕೊಕ್ಕೋಪೀಟೆ ನಮಗೆ ಆಗುವುದೇ ಇಲ್ಲ. ಯಾಕೆ ಗೊತ್ತಾ? ಹ್ಯುಮಿಡಿಟಿ ಜಾಸ್ತಿ ಇದ್ರಿಂದ ಅದರಿಂದ ನೀರು ಇಳಿಯುವುದಿಲ್ಲ, ಒಣಗುವುದಿಲ್ಲ. ಈಗ ನಾವು ಬೆಂಗಳೂರು ಕಡೆ ಮಡಿಕೇರಿ ಕಡೆ ಹೋದರೆ ಕೊಕ್ಕೋಪೀಟ್ ನಮಗೆ ಒಣಗಿದ್ದು ಪುಡಿ ಪುಡಿ ಆಗಿ ಇರುತ್ತೆ. ಆಮೇಲೆ ತೇವಾಂಶ ಜಾಸ್ತಿ ಇರುವುದರಿಂದ ಕೊಕ್ಕೋಪೀಟು ಒಣಗದಿಲ್ಲ, ಆದ್ರಿಂದ ಗಿಡಗಳು ಸಾಯ್ತವೆ, ಕೊಳ್ತು ಹೋಗ್ತವೆ. ಹಾಗೆ ನಾವು ಅದಕ್ಕೆ ತುಂಬಾ ಹೊಯ್ಗೆಯನ್ನು ಮಿಕ್ಸ್ ಮಾಡಿ ಒಂದು ಅಗಲ ಪಾತ್ರೆಯಲ್ಲಿ ಇಟ್ಟು ಅದನ್ನು ನಾವು ಬೆಳೆಸಬಹುದು. ಆಗುದಿಲ್ಲ ಅಂತ ಏನಿಲ್ಲ, ಮಾಡಬಹುದು.
0: ನೀವು ಪ್ರಯತ್ನ ಮಾಡಿದ್ದೀರಿ?
1: ನಾನು ಮಾಡಲಿಲ್ಲ, ನನ್ನಲ್ಲಿ ಪೇಷನ್ಸೇ ಇಲ್ಲ ಬೀಜದಿಂದ ಗಿಡ ಮಾಡುದು.
0: ಆಂಥೋರಿಯಂ ಗಿಡಗಳು ಮಾಡಬೇಕು ಅಂತ ಇದ್ರೆ ಯಾವ ರೀತಿ ಬೇರೆ ವಿಧಾನ ಯಾವುದಿವೆ?
1: ಬೇರೆ ವಿಧಾನಗಳು ಇವೆ. ಈಗ ಗಿಡ ನಾವೀಗ ಹೊರಗಿನ ದೇಶದಿಂದ ವಿದೇಶಿ ಗಿಡಗಳನ್ನು ತಂದೆವು, ಅದು ತೈವಾನ್ ವೆರೈಟಿ, ಹಾಲೆಂಡ್ ವೆರೈಟಿ ಅಂತ ನಾವು ಹೇಳ್ತೇವೆ. ಈಗ ಗಿಡ ಒಂದು 3 ವರ್ಷ ಬೆಳೆದ ನಂತರ ಕೆಲವೊಂದು ಕಡೆಯಲ್ಲಿ ಬುಡದಿಂದ ಇನ್ನೊಂದು ಗಿಡ ಬರುತ್ತೆ. ಅದು ಬರದ ಜಾಗದಲ್ಲಿ ನಾವು ಏನ್ ಮಾಡಬಹುದು, ಅದು ಪಾಟಿನಿಂದ ಚಟ್ಟಿಯಿಂದ ಒಂದು 5 ಇಂಚು ಎತ್ತರದಲ್ಲಿ ನಾವು ಕಟ್ ಮಾಡಬಹುದು ಗಿಡವನ್ನು. ಆ ಗಿಡ ತೆಗೆದು ನಾವು ಇನ್ನೊಂದು ಪಾಟ್ ಅಲ್ಲಿ ನೆಡಬಹುದು. ಆಗ ಈಚೆಯಿಂದ ಕಟ್ ಮಾಡಿದ ಜಾಗದಲ್ಲಿ ಅದು ತುಂಬಾ ಅದಕ್ಕೆ ಗೆಲ್ಲು ಬಂದು ಅದು ಮೇಲೆ ಬರ್ತವೆ, ಹಾಗೂ ಮಾಡಬಹುದು. ಮತ್ತೆ ನಾವು ನೆಟ್ಟ ಗಿಡವನ್ನು ನಮಗೆ ಇನ್ನೊಂದು ಗಿಡ ಸಿಗುವುದರಿಂದ ಹಾಗೆ ಅದನ್ನು ಮಲ್ಟಿಪ್ಲೈ ಈ ರೀತಿ ಮಾಡಬಹುದು.
0: ಮೇಡಮ್, ಈಗಾಗಲೇ ನೀವು ಹೇಳಿದ್ರಿ ಮಣ್ಣು ಹೊಯ್ಗೆ ಅದೆಲ್ಲ ಸೇರಿಸಿ ಉಳಿದ ಗಿಡಗಳನ್ನು ರಿಪಾಟ್ ಮಾಡುವ ಹಾಗೆ. ಆಂಥೋರಿಯಂ ಗಿಡ ಇದನ್ನು ನೆಡಬೇಕಾ ಹೇಗೆ?
1: ಇಲ್ಲ, ನೀವೀಗ ಒಮ್ಮೆ ಈಗ ಸೆಟ್ ಮಾಡಿದ ಪಾಟನ್ನು ಗಿಡ ನೆಟ್ಟು ಸೆಟ್ ಮಾಡಿದ ನಂತರ ಒಂದು 4 ವರ್ಷ ತನಕ ನೀವು ರಿಪಾಟ್ ಮಾಡಲೇಬೇಕೆಂದು ಅಗತ್ಯ ಬರುವುದಿಲ್ಲ. ಒಂದು ವೇಳೆ ಅದು ಗಿಡ ಸ್ವಲ್ಪ ಬೆಂಡಾಯ್ತು ಅಂತ ಹೇಳಿದರೆ ಒಂದು ಕೋಲನ್ನು ಕೊಟ್ಟು ಅದನ್ನು ಕಟ್ಟಿ ಅದನ್ನು ಹಾಗೆಯೇ ಇಡ್ಬೋದು. ಮಾತ್ರ ಪ್ರತಿ ವರ್ಷ ಒಂದು 2 ಕೋಕೋನೆಟ್ ಹಸ್ಕನ್ನು ನೀವು ಕವರ್ ಮಾಡಬೇಕು ಬರ್ತದೆ. ಯಾಕೆ ಗೊತ್ತಾ? ಇದರ ಬೇರುಗಳು ಮೇಲೆ ಮೇಲೆ ಬರುವುದರಿಂದ ಕೋಕೋನೆಟ್ ಇದು ಶೆಲ್ಲನ್ನು ಕವರ್ ಮಾಡ್ತಾನೆ ಇರಬೇಕು. ಆವಾಗ ಏನಾಗುತ್ತೆ, ಆ ಬೇರುಗಳು ನಾರನ್ನು ಹಿಡ್ಕೊಂಡು ಗಿಡ ತುಂಬ ಪುಷ್ಟಿಯಾಗಿ ಬೆಳೆಯುತ್ತದೆ.
0: ಈಗ ಇದುವರೆಗೆ ನೀವು ಆಂಥೋರಿಯಂನ ಬಗ್ಗೆ ಹೇಳಿದ್ರಿ, ಆಂಥೋರಿಯಂ ಅಲ್ಲದೆ ನಿಮ್ಮ ಈ ಹೂದೋಟದಲ್ಲಿ ಬೇರೆ ಯಾವ ಗಿಡಗಳಿವೆ ಅಂತ ಸ್ವಲ್ಪ ಹೇಳ್ಬೋದಾ?
1: ಈಗ ಆಂಥೋರಿಯಂ ಬಿಟ್ಟು ತುಂಬಾ ಹೂವಿನ ಗಿಡಗಳು ಇವೆ, ಮಲ್ಲಿಗೆ, ಗುಲಾಬಿ ಗಿಡಗಳು, ಯುಫೋರ್ಬಿಯಾ ಮತ್ತೆ ಎಕ್ಸೋರಾ, ಆರ್ಕಿಡ್ಸ್, ತುಂಬಾ ಆರ್ಕಿಡ್ಸ್ ಗಿಡಗಳು ಇದ್ದಾವೆ, ತುಂಬಾ ವೆರೈಟಿಯಲ್ಲಿ ಇದ್ದಾವೆ. ಅದರಲ್ಲಿ ನಾನು ಹೇಳುವುದಾದ್ರೆ ಆರ್ಕಿಡ್ ಅಲ್ಲಿ ಡೆಂಡ್ರೋಬಿಯಮ್ಸ್, ಮೊಕ್ಕಾರ, ಫೆಲನೋಪ್ಸಿಸ್ ಮತ್ತೆ ಡಾನ್ಸಿಂಗ್ ಡಾಲ್ ಅಂತ ಕೂಡ ನಾವು ಹೇಳ್ತೇವೆ ಹೀಗೆ. ಆಮೇಲೆ ತುಂಬಾ ತರದ್ದು ಕ್ರೋಟಿನ್ಸ್ಗಳು ಇದ್ದಾವೆ, ಗ್ರೌಂಡ್ ಆರ್ಕಿಡ್ಗಳು ಇದ್ದಾವೆ, ಜರ್ಬೇರಸ್ ಮತ್ತೆ ಪಿಟೋನಿಯಸ್, ಆಫ್ರಿಕನ್ ವೈಲೆಟ್ಸ್, ಬೋಗುನ್ ವಿಲ್ಲಾಸ್, ತುಂಬಾ ತರದ್ದು ಬೋಗುನ್ ವಿಲ್ಲಾಸ್ ಪ್ಲಾಂಟ್ಸ್ಗಳಿದ್ದಾವೆ. ಅದು ಕೂಡ ಡ್ವಾರ್ಫ್ ವೆರೈಟಿ ಇದ್ದು ಮತ್ತೆ ಈಗ ಕ್ರೀಪರ್ ವೆರೈಟಿಯಲ್ಲಿ ಸಿಗ್ತವೆ. ಅದು ನನ್ನಲ್ಲಿ ತುಂಬಾ ತರದ್ದು ಉಂಟು, ಒಂದು ಸುಮಾರು ಹೇಳುವುದಾದ್ರೆ ಒಂದು 100 ಗಿಡಗಳಿವೆ.
0: ಬೋಗನ್ ವಿಲ್ಲನೇ 100 ಗಿಡಗಳಿವೆಯಾ? ಮೇಡಮ್, ಹಣ್ಣಿನ ಮರಗಳಿವೆಯಾ?
1: ಮಾವು, ಪೇರಳೆ, ರಂಬುಟನ್, ಸೀತಾಫಲ, ಲಕ್ಷ್ಮಣ್ ಫಲ, ಸಪೋಟ, ಬನಾನಸ್. ಬನಾನಸ್ ತುಂಬ ವೆರೈಟಿಗಳು ಇದ್ದವು, ಈಗ ಕಡಿಮೆ ಮಾಡಿದ್ದೇನೆ.

0: ಮಲೇಷ್ಯನ್ ಆಪಲ್. ಹೌದು
1: ಮೇಡಮ್, ನಿಮ್ಮ ಹೂದೋಟದಲ್ಲಿ ಸುತ್ತುತ್ತಾ ಇರುವಾಗ ಒಂದು ಮಾವಿನ ಮರದಲ್ಲಿ ಒಂದು ಗಿಡ ನೋಡಿದೆ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಬಹುದಾ?
0: ಹೇಳ್ಬಹುದು. ಆ ಗಿಡದ ಹೆಸರು ಸ್ಟಾಗೋನ್ ಅಂತ. ನಾವು ಹೇಳುವುದಾದ್ರೆ ಜಿಂಕೆ ಮರಿದು ಕೊಂಬುಗಳು ಅಂತ ಆ ರೀತಿದ್ದು ಅದು ಒಂದು ಸ್ಟ್ರಕ್ಚರ್. ಅದನ್ನು ನಾವು ತೆಂಗಿನ ಸಿಪ್ಪೆಯಲ್ಲಿ ಜೋಡಿಸಿ ಅದನ್ನು ಮರಕ್ಕೆ ನಾವು ಹ್ಯಾಂಗ್ ಮಾಡುವಾಗ ಅದು ಪ್ರತಿ ವರ್ಷ ಅದರಲ್ಲಿ ಮರಿಗಳು ಬರ್ತಾ ಇರುವುದರಿಂದ ಇಡೀ ಕೋಕೋನೆಟ್ ಶೆಲ್ ಅದು ಸುತ್ತಿಕೊಂಡು ಇದ್ದು ಗಿಡ ತುಂಬ ಬುಷ್ಟಾಗಿ ಕಾಣುವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಎಲ್ಲರೂ ನೋಡುವವರಿಗೆ ಅದಕ್ಕೆ ಆ ಕಣ್ಣುಗಳು ಹೋಗ್ತವೆ.
1: ಮೇಡಮ್, ನಿಮ್ಮ ಆಂತೂರಿಯಂ ಕೃಷಿ ನೋಡಿ ಯಾರಾದರೂ ಆಸಕ್ತರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ?
0: ನಾನು ಖುಷಿಯಲ್ಲಿ ಹೇಳಿಕೊಡ್ತೇನೆ, ಅವರಿಗೂ ಈ ಗಿಡಗಳನ್ನು ಬೆಳೆಸಬಹುದು. ಅವರಿಗೆ ಒಂದು ವೇಳೆ ಗಿಡದ ಬಗ್ಗೆ ಗೊತ್ತಿಲ್ಲದ್ರೆ ತಿಳಿಯಬೇಕಂತ ಅನಿಸಿದ್ರೆ ನಾನು ರೆಡಿ ಇದ್ದೇನೆ ಅವರಿಗೆ ಹೇಳಿಕೊಡ್ಲಿಕ್ಕೆ, ಮತ್ತೆ ಗಿಡ ಬೇಕಾದ್ರೆ ಅದನ್ನು ತರಿಸಿ ಕೂಡ ಕೊಡಬಹುದು.
1: ಇದುವರೆಗೆ ಆಂತೂರಿಯಂ ಕೃಷಿಯ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಟ್ಟವರು ಲಿಲ್ಲಿ ಪಿಂಟೋ ಮೇಡಮ್. ಅವರ ಅನುಭವಗಳನ್ನು, ಅವರು ಬೆಳೆಸುವ ಗಿಡದ ರೀತಿ ಕ್ರಮಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಆಂತೂರಿಯಂ ಗಿಡಗಳ ಬಗ್ಗೆ, ಇದರ ಆರೈಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ಲಿಲ್ಲಿ ಪಿಂಟೋ ಮೇಡಮ್ ಅವರನ್ನು ಸಂಪರ್ಕಿಸಬಹುದು. ಅವರ ಸಂಪರ್ಕ ಸಂಖ್ಯೆ 8762365355. ಅವರ ಸಂಪರ್ಕ ಸಂಖ್ಯೆ ಇನ್ನೊಮ್ಮೆ 8762365355.
0: ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನಗೆ ಈ ಒಂದು ಅವಕಾಶ ಕೊಟ್ಟಕ್ಕೆ.
2: ಆಂತೂರಿಯಂ ಕೃಷಿ ಈ ವಿಚಾರವಾಗಿ ಮಂಗಳೂರು ಕರಂಗಲ್ಪಾಡಿಯ ಲಿಲ್ಲಿ ಪಿಂಟೋ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಜನಿ ಭಟ್. ಈಗ ಕೇಳಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ಬಳಿಕ ಕೃಷಿ ಮಾಹಿತಿ.
3: ಹೊಸ ಕಾರ್ ಗೆಲ್ಲುವ ಅವಕಾಶ? ವಾವ್, ಅಪ್ಪನಿಗೆ ಸರ್ಪ್ರೈಸ್ ಕೊಡ್ತೀನಿ. ಇಷ್ಟೇ, ಸ್ವಲ್ಪನೇ ವಿವರ ತುಂಬಿಸಿದ್ರಾಯ್ತು.
4: ನಿಂತ್ಕೋ ಬಿದ್ದು.
3: ವಾಟ್? ಇಂತಹ ಪಾಪ್ಅಪ್ಸ್ ಬಗ್ಗೆ ಜಾಗರೂಕರಾಗಿರಿ. ಸ್ಕ್ಯಾಮರ್ಸ್ ಪರ್ಸನಲ್ ಡೀಟೇಲ್ಸ್ ಅನ್ನು ತಪ್ಪಾಗಿ ಯೂಸ್ ಮಾಡಬಹುದು.
4: ನಿನ್ಗೆ ಅರ್ಥ ಆಯ್ತಲ್ವಾ? ರಿಲ್ಯಾಕ್ಸ್.
3: ಆದ್ರೆ ಕಾರ್ ಗಿದ್ದಿದ್ರೆ ಅಪ್ಪ ಹೋಮ್ವರ್ಕ್ ಮಾಡಿಸ್ತಿರ್ಲಿಲ್ಲ.
4: RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ,
3: ಕೂಲ್ ಆಗಿರಿ.
5: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಈಗ ಕೇಳಿ ಕೃಷಿ ಮಾಹಿತಿ.
6: ಕೇಳುಗರೆ, ಶುಂಠಿ ಬೆಳೆಯು ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆ. ಇದರಲ್ಲಿ ಆರ್ಥಿಕವಾಗಿ ಲಾಭವನ್ನು ಪಡಿಬೇಕಿದ್ರೆ ಖರ್ಚನ್ನು ಕಡಿಮೆ ಮಾಡಬೇಕು, ಹಾಗೆಯೇ ರೋಗಗಳ ಸಮಗ್ರ ನಿರ್ವಹಣೆಯ ಕಡೆಗೂ ಕೂಡ ಹೆಚ್ಚಿನ ಉತ್ತನ್ನ ಕೊಡಬೇಕಾಗ್ತದೆ. ಶುಂಠಿ ಬೆಳೆಯಲ್ಲಿ ಪ್ರಮುಖವಾಗಿ ಗೆಡ್ಡೆ ಕೊಳೆ ರೋಗ, ದುಂಡಾಣು ಸೊರಗು ರೋಗ ಹಾಗೂ ಎಲೆ ಚುಕ್ಕಿ ರೋಗ ಇವು ಪ್ರಮುಖವಾಗಿ ಬಾಧಿಸ್ತವೆ. ಗಡ್ಡೆ ಕೊಳೆ ರೋಗವು ಪಿಥಿಯಂ ಎಫಾನಿಡರ್ಮೇಟಮ್ ಎನ್ನುವಂತಹ ಶಿಲೀಂಧ್ರದಿಂದ ಬರ್ತದೆ. ಈ ಶಿಲೀಂಧ್ರವು ಮಣ್ಣು ಮತ್ತು ಬೀಜದ ಮೂಲಕ ಪ್ರಸಾರವಾಗ್ತದೆ. ಈ ರೋಗವು ಹೆಚ್ಚಿನ ಉಷ್ಣಾಂಶ ಅಂದರೆ 30-40 ಡಿಗ್ರಿ ಸೆಲ್ಸಿಯಸ್ ಮತ್ತು ಮಣ್ಣಿನಲ್ಲಿ ತೇವಾಂಶವು ಹೆಚ್ಚಾದ ಹಾಗೆ ಇದು ಉಲ್ಬಣಗೊಳ್ಳುತ್ತದೆ. ಬೆಳೆಯ ಪ್ರಾರಂಭಿಕ ಹಂತದಲ್ಲಿ ರೋಗದ ತೀವ್ರತೆ ಹೆಚ್ಚು, ಈ ರೋಗದಿಂದ ಹೆಚ್ಚಿನ ಆರ್ಥಿಕ ನಷ್ಟವೂ ಕೂಡ ಉಂಟಾಗ್ತದೆ. ಮಳೆಗಾಲದ ಆರಂಭದಲ್ಲಿ ಗಿಡವು ಸುಮಾರು 1 ಅಡಿ ಎತ್ತರ ಇದ್ದಾಗ ರೋಗದ ಲಕ್ಷಣಗಳು ಎಲೆಗಳಲ್ಲಿ ಕಂಡುಬರ್ತವೆ. ರೋಗದ ಬಾಧೆಗೆ ಒಳಗಾಗಿರುವಂತಹ ಸಸ್ಯಗಳ ಹೊಸ ಎಲೆಗಳು ತೆಳು ಹಸಿರು ಬಣ್ಣಕ್ಕೆ ತಿರುಗಿ ಎಲೆಗಳ ತುದಿಗಳಿಂದ ಪ್ರಾರಂಭವಾಗಿ ಅಂಚುಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಎಲೆಗಳು ಜೋತು ಬೀಳಬಹುದು ಅಥವಾ ಸೊರಗಿ ಸಾಯಬಹುದು. ಅದೇ ಸಮಯದಲ್ಲಿ ಸಸ್ಯದ ಕುತ್ತಿಗೆ ಭಾಗಕ್ಕೂ ಕೂಡ ಹಾನಿ ಉಂಟಾಗಿ ನೀರಿನಿಂದ ಒದ್ದೆಯಾಗಿ ಮೃದುವಾಗಿರುತ್ತದೆ ಮತ್ತು ಕೈಯಿಂದ ಎಳೆದಾಗ ಸುಲಭವಾಗಿ ಮಣ್ಣಿನಿಂದ ಬೇರ್ಪಡುತ್ತದೆ. ಮೃದು ಕಾಂಡ ಕೊಳೆ ರೋಗವು ಬೇರು ಕಾಂಡಕ್ಕೂ ಮುಂದುವರಿದು ಅವು ನಿಧಾನವಾಗಿ ಕೊಳೆಯುವುದಕ್ಕೆ ಪ್ರಾರಂಭಿಸಿ ಅದರಲ್ಲಿರುವಂತಹ ಎಲ್ಲ ಅಂಗಾಂಶಗಳು ಕೊಳೆತು ಮೃದು ಕಪ್ಪು ಬಣ್ಣದ ಮುದ್ದೆಯಾಗಿ ರೂಪುಗೊಂಡು ಗಟ್ಟಿಯಾದ ಸಿಪ್ಪೆಯಿಂದ ಆವೃತವಾಗಿರುತ್ತದೆ. ನಂತರ ಗಡ್ಡೆಯು ಕಳಿತದೆ. ರೋಗವು ಮುಂದುವರಿದ ಹಾಗೆ ಬೇರುಗಳು ಕೂಡ

ಉಳಿಬಹುದು. ಹೆಚ್ಚಿನ ಮಳೆ ಮತ್ತು ಅಸಮರ್ಪಕ ಬಸಿಗಾಲುವೆಯಿಂದಾಗಿ ಮಣ್ಣಿನಲ್ಲಿ ಅಧಿಕ ತೇವಾಂಶ ಸಂಗ್ರಹಣೆಯಾಗಿ ಈ ರೋಗಕ್ಕೆ ಸೋಂಕು ಹರಡುವುದಕ್ಕೆ ಅನುಕೂಲವಾಗ್ತದೆ. ರೋಗಾಣುವು ಮಣ್ಣಿನಲ್ಲಿ ಬೆಳವಣಿಗೆ ಹೊಂದುವುದರಿಂದ ವರ್ಷಾನುವರ್ಷ ಒಂದೇ ಮಣ್ಣಿನಲ್ಲಿ ಶುಂಠಿ ಬೇಸಾಯವನ್ನು ಮಾಡುವುದನ್ನು ತಪ್ಪಿಸಬೇಕಾಗ್ತದೆ. ದುಂಡಾಣು ಸೊರಗು ರೋಗ ಅಥವಾ ಮೃದು ಕೊಳೆ ರೋಗ, ಇದು ಇನ್ನೊಂದು ಪ್ರಮುಖವಾದಂತಹ ರೋಗ. ಸುಡೋಮೊನಾಸ್ ಸೊಲೆನಸೀರಂ ಎನ್ನುವಂತಹ ದುಂಡಾಣುವಿನಿಂದ ಈ ರೋಗ ಬರುತ್ತದೆ. ಈ ರೋಗಾಣುಗಳು ಮಣ್ಣಿನಿಂದ ಮತ್ತು ಬಿತ್ತನೆಯ ಬೀಜಗಳಲ್ಲಿಯೂ ಕೂಡ ಬೆಳವಣಿಗೆ ಹೊಂದುತ್ತವೆ. ಈ ರೋಗವು ನೈಋತ್ಯ ಮಾರುತು ಪ್ರಾರಂಭವಾಗುವ ಹಂತದಲ್ಲಿ, ಸಸ್ಯ ಬೆಳವಣಿಗೆಯ ಪ್ರಾರಂಭಿಕ ಹಂತದಲ್ಲಿ ಕಂಡುಬರುತ್ತದೆ. ನೀರಿನಲ್ಲಿ ನೆನೆಸಿದಂತಹ ಮಚ್ಚೆಗಳು ಮಿತ್ಯಕಾಂಡದ ಕುತ್ತಿಗೆಯ ಭಾಗದಲ್ಲಿ ಕಂಡುಬಂದು ರೋಗವು ಕಾಂಡದ ಮೇಲ್ಭಾಗ ಮತ್ತು ಬೇರಿನ ಕಡೆಗೆ ಹರಡುತ್ತದೆ. ಈ ರೋಗದ ಸ್ಪಷ್ಟ ಲಕ್ಷಣಗಳು ಅಂತಂದರೆ, ಕೆಳಭಾಗದ ಎಲೆಗಳು ಸ್ವಲ್ಪ ಪ್ರಮಾಣದಲ್ಲಿ ಜೋತು ಬಿದ್ದು ಅಂಚುಗಳಲ್ಲಿ ಮುರುಟುಕೊಳ್ಳುವಿಕೆ ಕಂಡುಬರುತ್ತದೆ. ನಂತರ ಕಾಂಡದ ಮೇಲ್ಭಾಗದೆಡೆಗೆ ಹರಡಿಕೊಳ್ಳುತ್ತದೆ. ರೋಗದ ತೀವ್ರತೆಯು ಹೆಚ್ಚಾದ ಹಾಗೆ ಎಲೆಗಳು ಸಂಪೂರ್ಣವಾಗಿ ಹಳದಿಯಾಗಿ ಸೊರಗುತ್ತವೆ. ಬಾಧೆಗೆ ಒಳಗಾಗಿರುವಂತಹ ಮಿತ್ಯಕಾಂಡದ ನಿರ್ವಹಣ ಅಂಗಾಂಶಗಳಲ್ಲಿ ಕಪ್ಪು ಬಣ್ಣದ ಗೀರುಗಳು ಗೋಚರಿಸುತ್ತವೆ. ಇಂತಹ ದ್ರವವು ನಿರ್ವಹಣ ನಾಳಗಳಿಂದ ಹೊರಸೂಸುತ್ತದೆ. ರೋಗ ತಗುಲಿದ ಗಿಡದ ಯಾವುದೇ ಭಾಗವನ್ನು ಕತ್ತರಿಸಿ ನೀರು ತುಂಬಿದ ಗಾಜಿನ ಲೋಟದಲ್ಲಿರಿಸಿದ ಭಾಗದಿಂದ ಬಿಳಿ ಬಣ್ಣದಿಂದ ಕೂಡಿರುವಂತಹ ದ್ರವವು ಹೊರಬರುವುದನ್ನು ಗಮನಿಸಬಹುದು. ಈ ರೋಗವು ಆರಂಭದಲ್ಲಿ ಗೆಡ್ಡೆ ಕೊಳೆ ರೋಗದ ಲಕ್ಷಣಗಳನ್ನು ತೋರಿಸಿದರೂ ಅತಿ ಶೀಘ್ರವಾಗಿ ಹರಡುತ್ತದೆ ಮತ್ತು ಗಿಡಗಳು ಬೇಗನೆ ಸಾಯ್ತವೆ. ರೋಗಗ್ರಸ್ತ ಶುಂಠಿಯ ಕೆಟ್ಟ ವಾಸನೆಯನ್ನು ಹೊರಸೂಸುತ್ತದೆ ಮತ್ತು ಶುಂಠಿಯು ಪೂರ್ತಿಯಾಗಿ ಕೊಳೆತು ಹೋಗ್ತದೆ. ಎಲೆಗಳು ಕೂಡ ಹಳದಿ ಬಣ್ಣಕ್ಕೆ ತಿರುಗಿ ಜೋತು ಬೀಳ್ತವೆ. ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ರೋಗ. ಫಿಲಸ್ಟಿಕಾ ಜಿಂಜಿಬರೆ ಎನ್ನುವಂತಹ ಶಿಲೀಂಧ್ರದಿಂದ ಈ ರೋಗವು ಬರುತ್ತದೆ. ಈ ರೋಗವನ್ನು ಜುಲೈನಿಂದ ಅಕ್ಟೋಬರ್ವರೆಗೂ ಕೂಡ ಕಾಣಬಹುದು. ಎಲೆ ಚುಕ್ಕೆ ರೋಗವು ಇತ್ತೀಚಿನ ದಿವಸಗಳಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗ್ತದೆ. ಈ ರೋಗದ ಲಕ್ಷಣಗಳು ಅಂತಂದರೆ, ಪ್ರಥಮವಾಗಿ ನೀರಿನಿಂದ ಆವೃತಗೊಂಡ ಚುಕ್ಕೆಗಳು ಎಲೆಯ ಮೇಲೆ ಕಾಣಿಸಿಕೊಳ್ತವೆ. ನಂತರ ಚುಕ್ಕೆಗಳ ಮಧ್ಯಭಾಗವು ಬಿಳಿ ಬಣ್ಣಕ್ಕೆ ತಿರುಗಿ ಕಂದು ಬಣ್ಣದ ಉಂಗುರಗಳಿಂದ ಆವೃತವಾಗಿರ್ತವೆ. ರೋಗದ ಉಲ್ಬಣಾವಸ್ಥೆಯಲ್ಲಿ ಇಂತಹ ಹಲವಾರು ಚುಕ್ಕೆಗಳು ಸೇರಿಕೊಂಡು ಎಲೆಗಳೆಲ್ಲ ಸುಟ್ಟಂತಾಗಿ ನಿರ್ಜೀವಗೊಳ್ಳುತ್ತವೆ. ರೋಗದ ತೀವ್ರತೆ ತುಂತುರು ಮಳೆಯಲ್ಲಿ ಹೆಚ್ಚಾಗ್ತದೆ. ರೋಗವು ಮಳೆಯ ಹನಿಯ ಮುಖಾಂತರ ಪ್ರಸಾರವಾಗ್ತದೆ. ಸಮಗ್ರ ರೋಗ ನಿರ್ವಹಣಾ ಕ್ರಮಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾದ ಉಳುಮೆಯನ್ನು ಮಾಡುವುದರಿಂದ ಬಿಸಿಲಿನ ತಾಪಕ್ಕೆ ಈ ರೋಗಾಣುವನ್ನು ಉಂಟು ಮಾಡುವಂತಹ ಮಣ್ಣಿನಲ್ಲಿರುವ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾದ ಹಾಗೆ ರೋಗದ ತೀವ್ರತೆ ಹೆಚ್ಚಾಗುವುದರಿಂದ ಬಿತ್ತನೆಗೆ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಮಣ್ಣಿಗೆ ಸಾವಯವ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಾಕಬೇಕಾಗ್ತದೆ. ಇದರಿಂದ ನೀರು ಬಸಿದು ಹೋಗುವುದಕ್ಕೂ ಕೂಡ ನೆರವಾಗ್ತವೆ. ನೀರು ಬಸಿದು ಹೋಗುವುದಕ್ಕೆ ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ಬಿತ್ತನೆಗೆ ರೋಗರಹಿತವಾದಂತಹ ಆರೋಗ್ಯವಂತ ಗಡ್ಡೆಗಳನ್ನು ಬಳಸಬೇಕಾಗ್ತದೆ. ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರದೊಡನೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂಧ್ರನಾಶಕವನ್ನು ಮಿಶ್ರಣ ಮಾಡಿ, ಅಂದರೆ ಸುಮಾರು 100 ಕಿಲೋದಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಸಾವಯವ ಗೊಬ್ಬರಕ್ಕೆ 1 ಕಿಲೋದಷ್ಟು ಟ್ರೈಕೋಡರ್ಮವನ್ನು 3 ವಾರಗಳ ಮೊದಲೇ ಮಿಶ್ರಣ ಮಾಡಿ ಸಿದ್ಧ ಮಾಡಿ ಇಟ್ಕೊಂಡಿರಬೇಕು. ಇದನ್ನು ಮಣ್ಣಿಗೆ ಹಾಕಬೇಕು. ಟ್ರೈಕೋಡರ್ಮವನ್ನು ಬಳಸುವುದರಿಂದ ಮಣ್ಣಿನಲ್ಲಿ ಉಪಯೋಗಿ ಸೂಕ್ಷ್ಮಜೀವಿಗಳ ಸಂಖ್ಯೆ ಹೆಚ್ಚಾಗಿ ರೋಗಾಣುಗಳ ಮೇಲೆ ಪೈಪೋಟಿ ನಡೆಸುವುದರಿಂದ ರೋಗಾಣುಗಳು ಕ್ಷೀಣಿಸುತ್ತವೆ ಮತ್ತು ಟ್ರೈಕೋಡರ್ಮ ಕೆಲವು ರಾಸಾಯನಿಕಗಳನ್ನು ಬಿಡುವುದರಿಂದ ಬೆಳೆಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಬಿತ್ತನೆಗಿಂತ 2 ವಾರ ಮೊದಲು ಎಕರೆಗೆ ಸುಮಾರು 8 ಕಿಲೋದಷ್ಟು ಬ್ಲೀಚಿಂಗ್ ಪೌಡರನ್ನು ಹಾಕಬಹುದು. ನಾಟಿ ಮಾಡುವ ಮೊದಲು ಬೇವಿನ ಹಿಂಡಿ ಸುಮಾರು 1 ಕ್ವಿಂಟಲ್ನಷ್ಟು 1 ಎಕರೆಗೆ ಬೇಕಾಗ್ತದೆ. ಈ ಪುಡಿಯನ್ನು ಸಾಲುಗಳಲ್ಲಿ ತೆಳುವಾಗಿ ಹರಡಬೇಕು. ಇದರಿಂದ ರೋಗಾಣುಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಬಿತ್ತನೆಗೆ ಮೊದಲು ಗಡ್ಡೆಗಳನ್ನು 0.4% ಮ್ಯಾಂಕೋಜೆಬ್ ಅಥವಾ 0.2% ಮೆಟಲಾಕ್ಸಿಲ್ ಶಿಲೀಂಧ್ರನಾಶಕ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ ಸುಮಾರು 1/2 ಗಂಟೆ ಅಥವಾ 30 ನಿಮಿಷಗಳ ಕಾಲ ಉಪಚರಿಸಿ ನಂತರ ಜೈವಿಕ ಶಿಲೀಂಧ್ರನಾಶಕಗಳಾದ ಟ್ರೈಕೋಡರ್ಮವನ್ನು ಪ್ರತಿ ಕಿಲೋ ಗಡ್ಡೆಗೆ 10 ಗ್ರಾಂನ ಹಾಗೆ ಲೇಪಿಸಿ ನಾಟಿಗೆ ಬಳಸಬೇಕು. 1 ಹೆಕ್ಟೇರ್ ಪ್ರದೇಶಕ್ಕೆ 15 ಕ್ವಿಂಟಲ್ನಷ್ಟು ಬೇರು ಕಾಂಡಗಳು ಬೇಕಾಗ್ತವೆ. ಶುಂಠಿ ಬೆಳೆಗೆ ನೆರಳು ಒದಗಿಸುವಂತಹ ಎತ್ತರ ಬೆಳೆಗಳಾದ ತೊಗರಿ ಅಥವಾ ಔಡಲ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ತೆಗೆದುಕೊಳ್ಳಬೇಕು. ಇದರಿಂದ ಮಣ್ಣಿನ ಉಷ್ಣಾಂಶ ಕಡಿಮೆಯಾಗಿ ರೋಗದ ತೀವ್ರತೆ ಕಡಿಮೆಯಾಗ್ತದೆ. ಎಲೆ ಚುಕ್ಕೆ ರೋಗದ ಲಕ್ಷಣಗಳು ಕಂಡುಬಂದರೆ ಪ್ರತಿ ಲೀಟರ್ ನೀರಿನಲ್ಲಿ 2 ಗ್ರಾಂ ಕ್ಲೋರೋಥೆಲನಾಲ್ ಅಥವಾ 2 ಗ್ರಾಂ ಮ್ಯಾಂಕೋಜಬನ್ನು ಬೆರೆಸಿ ತಯಾರಿಸಿರುವಂತಹ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಶುಂಠಿ ಬೆಳೆಯಲ್ಲಿನ ಗಡ್ಡೆ ಕೊಳೆ ರೋಗದ ಬಾಧಿತ ಗಡ್ಡೆಗಳನ್ನು ತೆಗೆದುಹಾಕಬೇಕು. ನಂತರ 2 ಗ್ರಾಂ ಮೆಟಲಾಕ್ಸಿಲ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಇಲ್ಲವೇ 3 ಗ್ರಾಂ ಮ್ಯಾಂಕೋಜಬನ್ನು ಯಾವುದಾದ್ರೂ 1 ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ
ದ್ರಾವಣವನ್ನು ರೋಗ ಬಂದ ಮಡಿಗೆ

0: ಮತ್ತು ಸುತ್ತಮುತ್ತಲಿನ ಮಡಿಗಳಿಗೆ ಹಾಕಬೇಕಾಗ್ತದೆ. ಗಡ್ಡೆ ಕೊಳೆ ರೋಗ ಬರುವ ಪ್ರದೇಶದಲ್ಲಿ ಏಕದಳ ಧಾನ್ಯದ ಬೆಳೆಯಿಂದ ಬೆಳೆಯ ಪರಿವರ್ತನೆಯನ್ನು ಮಾಡಬೇಕು. ದುಂಡಾಣು ಸೊರಗ ರೋಗ ಮತ್ತು ಮೃದು ಕೊಳೆ ರೋಗ ನಿರ್ವಹಣೆಗೆ 1 ಲೀಟರ್ ನೀರಿನಲ್ಲಿ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮತ್ತು 0.5 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಇಲ್ಲವೇ 2 ಗ್ರಾಂ ಬ್ಲೀಚಿಂಗ್ ಪೌಡರನ್ನು ಬೆರೆಸಿ ಗಿಡದ ಸುತ್ತ ಸುರಿಬೇಕು. ರೋಗದ ತೀವ್ರತೆಗೆ ಅನುಗುಣವಾಗಿ 20 ದಿವಸಗಳ ಅಂತರದಲ್ಲಿ ಇದೇ ಉಪಚಾರವನ್ನು ಮತ್ತೊಮ್ಮೆ ಕೈಗೊಳ್ಳಬೇಕು. ಒಳ್ಳೆಯ ರೀತಿಯಲ್ಲಿ ಶುಂಠಿ ಕೃಷಿಗೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಸಲಹೆಗಳು ಅಂತಂದರೆ, ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡಿ ಭೂಮಿಯನ್ನು ಸಿದ್ಧಗೊಳಿಸಬೇಕಾಗ್ತದೆ. ಬಿತ್ತನೆಗೆ ಆರೋಗ್ಯವಂತ ಶುಂಠಿ ಗಡ್ಡೆಗಳನ್ನು ಬಳಸಬೇಕು. ಬೀಜಕ್ಕೆ ಬಳಸುವಂತಹ ಗಡ್ಡೆಗಳನ್ನು 0.4% ಮ್ಯಾಂಗೋಸಿಯಂ ಅಥವಾ 0.2% ಮೆಟಲಾಕ್ಸಿಲ್ ಮತ್ತು 0.05% ಸ್ಟ್ರೆಪ್ಟೋಸೈಕ್ಲಿನ್ ದ್ರಾವಣದಲ್ಲಿ 1/2 ಗಂಟೆಯ ಕಾಲ ನೆನೆಸಿ ನಂತರ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಸಾಧ್ಯವಾದಷ್ಟು ನೀರು ಬಸಿಯುವಂತಹ ವ್ಯವಸ್ಥೆಯನ್ನು ಅಂದರೆ ಬಸಿಗಾಲುವೆಯನ್ನು ಮಾಡಬೇಕಾಗ್ತದೆ. ಶಿಫಾರಿತವಾದಂತಹ ಸಾವಯವ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರಕ್ಕೆ ಟ್ರೈಕೋಡರ್ಮಾ ಜೈವಿಕ ಶಿಲೀಂದ್ರನಾಶಕವನ್ನು ಮಿಶ್ರಣ ಮಾಡಿ ಬಿತ್ತನೆಗೆ ಮೊದಲು ಮಣ್ಣಿಗೆ ಸೇರಿಸಬೇಕು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಪೋಷಕಾಂಶಗಳನ್ನು ಬಳಸಬೇಕು. ನಾಟಿ ಮಾಡಿದ ನಂತರ ಸರಿಯಾದ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಪ್ರತಿ ಸಾರಿ ಗೊಬ್ಬರ ಕೊಟ್ಟಾಗ ಗಿಡಕ್ಕೆ ಮಣ್ಣನ್ನು ಏರು ಹಾಕಬೇಕು ಮತ್ತು ಬಸ್ಸಿಗಾಲುವೆಗಳನ್ನು ಸ್ವಚ್ಛಗೊಳಿಸಬೇಕು. ಕೀಟ ಮತ್ತು ರೋಗಬಾಧೆಗೆ ಅನುಗುಣವಾಗಿ ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ. ಶುಂಠಿ ಗದ್ದೆಗಳಲ್ಲಿ ಕೊಳೆ ರೋಗ ಕಂಡುಬಂದಂತಹ ಗಿಡಗಳನ್ನು ಬೇರೆ ಗಿಡಗಳಿಗೆ ಹರಡದ ಹಾಗೆ ಎಚ್ಚರ ವಹಿಸಿ ಅವುಗಳನ್ನು ನಾಶಪಡಿಸಬೇಕು ಮತ್ತು ಆ ಜಾಗಕ್ಕೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಂನಷ್ಟು ಬ್ಲೀಚಿಂಗ್ ಪೌಡರ್ ದ್ರಾವಣದಿಂದ ಉಪಚರಿಸಬೇಕಾಗ್ತದೆ.
1: ಕೃಷಿ ಮಾಹಿತಿ ಕೇಳಿದಿರಿ. ಈಗ ಭಕ್ತಿಗೀತೆಗಳು. ಸಿ ಎಸ್ ಕೇದಾರ್ ಹಾಡಿರುವ ವಿಜಯದಾಸರ ಕೀರ್ತನೆ.

ಚರಣ. ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದರೆ ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು.

0: ಜ್ಞಾನವಾಣಿ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ.
1: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
3: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
3: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು: ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ ಮೂರು ಅಂತಸ್ತಿನ ಕಟ್ಟಡದಲ್ಲಿ ಭಾರಿ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟ್ರಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ, ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ಭದ್ರತಾ ಸಲಹೆಗಾರರ ಎರಡು ದಿನಗಳ ಮಹತ್ವದ ಸಭೆಯು ಇಂದು ನವದೆಹಲಿಯಲ್ಲಿ ಆರಂಭವಾಗಿದೆ. ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಒಕ್ಕೂಟದ ಎಲ್ಲಾ 11 ಸದಸ್ಯ ರಾಷ್ಟಗಳಾದ ಭಾರತ, ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷಿಯಾ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ದೇಶಗಳ ಭದ್ರತಾ ಸಲಹೆಗಾರರು ಪಾಲ್ಗೊಂಡಿದ್ದಾರೆ. ಜಗತ್ತು ಇಂದು ಎದುರಿಸುತ್ತಿರುವ ಸಾಂಪ್ರದಾಯಿಕವಲ್ಲದ ಭದ್ರತಾ ಸವಾಲುಗಳು ಎಂಬ ವಿಷಯದ ಅಡಿಯಲ್ಲಿ ಸಭೆ ನಡೆಯುತ್ತಿದ್ದು, ವೇಗವಾಗಿ ಬದಲಾಗುತ್ತಿರುವ ಭದ್ರತಾ ಬೆದರಿಕೆಗಳು ಹಾಗೂ ನವೀನ ತಂತ್ರಜ್ಞಾನಗಳಿಂದ ಉದ್ಭವಿಸುತ್ತಿರುವ ಭದ್ರತಾ ಅಪಾಯಗಳ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ಇದರ ಜೊತೆಗೆ ಸೈಬರ್ ಭದ್ರತೆ, ಡಿಜಿಟಲ್ ದೋಷಗಳು ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ಬೆದರಿಕೆಗಳ ಬಗ್ಗೆಯೂ ಪ್ರತಿನಿಧಿಗಳು ಸುದೀರ್ಘ ಪರಾಮರ್ಶೆ ನಡೆಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಿದ್ದ ಭಯೋತ್ಪಾದನೆ ನಿಗ್ರಹ ಮತ್ತು ಮಾಹಿತಿ ತಂತ್ರಜ್ಞಾನ ಬಳಕೆ ಸುರಕ್ಷತೆಗೆ ಸಂಬಂಧಿಸಿದ ಬ್ರಿಕ್ಸ್ ಜಂಟಿ ಕಾರ್ಯಪಡೆಗಳ ಸಭೆಯ ನಿರ್ಣಯಗಳನ್ನು ಇಲ್ಲಿ ಪರಿಶೀಲಿಸಲಾಗುತ್ತಿದೆ. ಈ ಸಭೆಯ ಹಿನ್ನೆಲೆಯಲ್ಲಿ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಇರಾನ್ನ ರಾಷ್ಟೀಯ ಭದ್ರತಾ ಮಂಡಳಿ ರಕ್ಷಣಾ ವ್ಯವಹಾರಗಳ ಇಲಾಖೆಯ ಉಪಕಾರ್ಯದರ್ಶಿ ಘಾದಿರ್ ನೆಜಾಮಿ ಘೋರ್ ಅವರನ್ನು ಭೇಟಿಯಾದರು. ಈ ವೇಳೆ ಪಶ್ಚಿಮ ಏಷ್ಯಾದ ಪ್ರಸ್ತುತ ಪರಿಸ್ಥಿತಿ ಕುರಿತು ಪರಾಮರ್ಶಿಸಲಾಗಿದೆ. ಉತ್ತರ ಪ್ರದೇಶದ ಲಕ್ನೋದ ಆಲಿಗನ್ನ ಪುರಾನಿಯಾ ಪ್ರದೇಶದಲ್ಲಿರುವ ಮೂರು ಅಂತಸ್ತಿನ ಕಟ್ಟಡವೊಂದರಲ್ಲಿ ಇಂದು ಭೀಕರ ಅಗ್ನಿ ದುರಂತ ಸಂಭವಿಸಿದ್ದು, ಕಟ್ಟಡದೊಳಗಿನ ಕೋಚಿಂಗ್ ಸೆಂಟರ್ನಲ್ಲಿದ್ದ ಕನಿಷ್ಠ 14 ವಿದ್ಯಾರ್ಥಿಗಳು ಮೃತಪಟ್ಟಿದ್ದಾರೆ ಎಂದು ಉತ್ತರ ಪ್ರದೇಶ ಉಪಮುಖ್ಯಮಂತ್ರಿ ಬ್ರಜೇಶ್ ಪಾಠಕ್ ತಿಳಿಸಿದ್ದಾರೆ. ಘಟನೆ ಹಿನ್ನೆಲೆಯಲ್ಲಿ ಆಲಿಗಢ ಪ್ರವಾಸದಲ್ಲಿದ್ದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿ ಲಕ್ನೋಗೆ ಮರಳಿದ್ದಾರೆ. ಮೃತರ ಕುಟುಂಬಗಳಿಗೆ ತೀವ್ರ ಸಂತಾಪ ಸೂಚಿಸಿರುವ ಮುಖ್ಯಮಂತ್ರಿಗಳು, ದುರಂತದಲ್ಲಿ ಪ್ರಾಣಹಾನಿಯಾಗಿರುವುದು ಅತ್ಯಂತ ದುಃಖಕರವಾಗಿದೆ ಎಂದು ವಿಷಾದಿಸಿದ್ದಾರೆ. ಮೃತರ ವಯಸ್ಸು 20-24 ವರ್ಷಗಳ ಆಸುಪಾಸಿನಲ್ಲಿದೆ ಎಂದು ತಿಳಿದುಬಂದಿದೆ. ಕಟ್ಟಡದ ಒಳಗಿದ್ದ ಕೋಚಿಂಗ್ ಸೆಂಟರ್ನಲ್ಲಿ ಮಧ್ಯಾಹ್ನ ಬೆಂಕಿ ಕಾಣಿಸಿಕೊಂಡಿದ್ದು, ಕ್ಷಣಾರ್ಧದಲ್ಲಿ ಇಡೀ ಆವರಣ ದಟ್ಟವಾದ ಹೊಗೆಯಿಂದ ಆವೃತವಾಗಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮೂಡಿಸಿದೆ. ಜ್ವಾಲೆ ಮತ್ತು ಹೊಗೆಯಿಂದಾಗಿ ಹೊರಹೋಗುವ ಮಾರ್ಗಗಳು ಬಂದ್ ಆಗಿದ್ದರಿಂದ ಪ್ರಾಣ ಉಳಿಸಿಕೊಳ್ಳಲು ಕೆಲವು ವಿದ್ಯಾರ್ಥಿಗಳು ಮೇಲಿನ ಮಹಡಿ ಹಾಗೂ ಟೆರೆಸ್ನಿಂದ ಕೆಳಗೆ ಜಿಗಿದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಸ್ಥಳೀಯ ನಿವಾಸಿಗಳ ನೆರವಿನೊಂದಿಗೆ ಪಕ್ಕದ ಕಟ್ಟಡದ ಮೇಲ್ಛಾವಣಿಯ ಮೂಲಕ ಜನರನ್ನು ಸ್ಥಳಾಂತರಿಸಲಾಗುತ್ತಿದ್ದು, ಸಿಕ್ಕಿಬಿದ್ದವರನ್ನು ರಕ್ಷಿಸಲು ಅಗ್ನಿಶಾಮಕ ಸಿಬ್ಬಂದಿ ಗೋಡೆಗಳನ್ನು ಒಡೆಯುತ್ತಿದ್ದಾರೆ. ಗಾಯಾಳುಗಳನ್ನು ವಿವಿಧ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದ್ದು, ಜಿಲ್ಲಾಧಿಕಾರಿ

0: ಅಧಿಕಾರಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯ ಉಸ್ತುವಾರಿ ವಹಿಸಿದ್ದಾರೆ. ಸದ್ಯಕ್ಕೆ ಅಗ್ನಿ ಅವಘಡಕ್ಕೆ ನಿಖರ ಕಾರಣ ಏನೆಂಬುದು ಇನ್ನೂ ಪತ್ತೆಯಾಗಿಲ್ಲ. ಘಟನೆ ಕುರಿತು ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ. ಪ್ರಧಾನಮಂತ್ರಿ ಪರಿಹಾರ ನಿಧಿಯಿಂದ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿದ್ದಾರೆ. ವಿಶ್ವಕ್ಕೆ ಇಂದು ಭಾರತವು ವಿಶಿಷ್ಟ ಹಾಗೂ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಖಾಸಗಿ ಸುದ್ದಿಸಂಸ್ಥೆಯೊಂದರ ಸಂದರ್ಶನದಲ್ಲಿ ಮಾತನಾಡಿದ ಅವರು, ದೇಶವನ್ನು ಅತ್ಯಂತ ವಿಶ್ವಾಸಾರ್ಹ ಜಾಗತಿಕ ಆರ್ಥಿಕ ಪಾಲುದಾರನನ್ನಾಗಿ ರೂಪಿಸಬೇಕೆಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನವನ್ನು ಹಂಚಿಕೊಂಡರು. ಕೇಂದ್ರ ಸರ್ಕಾರದ ಬಲಿಷ್ಠ ಆರ್ಥಿಕ ಅಡಿಪಾಯ, ಸ್ಥಿರ ನೀತಿಗಳು ಮತ್ತು ಪ್ರಗತಿಪರ ಸುಧಾರಣೆಗಳಿಂದಾಗಿ ಜಾಗತಿಕ ಉದ್ಯಮಗಳು ಭಾರತದತ್ತ ಮುಖ ಮಾಡುತ್ತಿದ್ದು, ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈ ಆರ್ಥಿಕ ಬೆಳವಣಿಗೆಯು ಹೂಡಿಕೆದಾರರು, ವರ್ತಕರು ಮತ್ತು ರಫ್ತುದಾರರಿಗೆ ಅಭೂತಪೂರ್ವ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರವು ನಿರಂತರವಾಗಿ ರಾಷ್ಟ್ರ ಮೊದಲು ನೀತಿಯನ್ನು ಅಳವಡಿಸಿಕೊಂಡಿದ್ದು, ಪ್ರತಿಯೊಂದು ಒಪ್ಪಂದವೂ ದೇಶದ ಆರ್ಥಿಕ ಪ್ರಗತಿ ಮತ್ತು ಉದ್ಯೋಗ ಸೃಷ್ಟಿ ಕೊಡುಗೆ ನೀಡುವಂತೆ ನೋಡಿಕೊಳ್ಳಲಾಗುತ್ತಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ಮಂಗೋಲಿಯಾ ಅಧ್ಯಕ್ಷ ಖುರೇಲ್ ಸುಖ್ ಉಕ್ನಾ ಅವರನ್ನು ಭೇಟಿಯಾದರು. ಸಚಿವ ಡಾ ಎಸ್ ಜೈಶಂಕರ್ ಮಂಗೋಲಿಯಾ ವಿದೇಶಾಂಗ ಸಚಿವೆ ಬ್ಯಾಟ್ಸೆಟ್ಸೆಗ್ ಬಾಟ್ಮುಂಕ್ ಅವರನ್ನು ಸಹ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಉಭಯ ನಾಯಕರು ಅಭಿವೃದ್ದಿ ಯೋಜನೆಗಳು, ಸಾಮರ್ಥ್ಯ ವೃದ್ದಿ, ಸಂಸ್ಕೃತಿ, ಶಿಕ್ಷಣ, ಭದ್ರತೆ ಹಾಗೂ ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಪರಾಮರ್ಶಿಸಿದ್ದಾರೆ. ಇದರೊಂದಿಗೆ ಗಣಿಗಾರಿಕೆ, ಶುದ್ದ ಇಂಧನ ಹಾಗೂ ಕೃಷಿ ಸಂಸ್ಕರಣಾ ವಲಯಗಳಲ್ಲಿರುವ ಆರ್ಥಿಕ ಅವಕಾಶಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಯುದ್ದದ ಉದ್ವಿಗ್ನತೆಯಿಂದಾಗಿ ಪಶ್ಚಿಮ ಏಷ್ಯಾ ರಾಷ್ಟಗಳಲ್ಲಿ ರದ್ದಾಗಿದ್ದ ಸಿಬಿಎಸ್ಇ 12ನೇ ತರಗತಿ ಪರೀಕ್ಷೆಯ ಖಾಸಗಿ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕಾಗಿ ಕೇಂದ್ರ ಸರ್ಕಾರ ಹೊಸ ರಾಷ್ಟೀಯ ನೀತಿಯನ್ನು ಪ್ರಕಟಿಸಿದೆ. ಈ ಹಿನ್ನೆಲೆಯಲ್ಲಿ ಸೌದಿ ಅರೇಬಿಯಾದ ವಿದ್ಯಾರ್ಥಿಯೊಬ್ಬರು ಸಲ್ಲಿಕೆ ಮಾಡಿದ್ದ ಅರ್ಜಿಯನ್ನು ಸುಪ್ರೀಂಕೋರ್ಟ್ ಇಂದು ವಿಲೇವಾರಿ ಮಾಡಿದೆ. ಜೂನ್ 21ರಂದು ಜಾರಿಗೆ ಬಂದ ಈ ನೀತಿಯನ್ನು ದಾಖಲಿಸಿಕೊಂಡ ನ್ಯಾಯಮೂರ್ತಿಗಳಾದ ಎಸ್ವಿಎನ್ ಭಟ್ಟಿ ಮತ್ತು ವಿಪುಲ್ ಎಂ ಪಾಂಚೋಲಿ ಅವರ ಪೀಠವು ಅರ್ಜಿದಾರ ವಿದ್ಯಾರ್ಥಿಯ ಫಲಿತಾಂಶವನ್ನು ಈಗಾಗಲೇ ಪ್ರಕಟಿಸಿ ಇಮೇಲ್ ಮೂಲಕ ತಿಳಿಸಲಾಗಿದೆ ಎಂಬ ಸರ್ಕಾರದ ಹೇಳಿಕೆಯನ್ನು ಪುರಸ್ಕರಿಸಿತು. ಖಾಸಗಿ ವಿದ್ಯಾರ್ಥಿಗಳಿಗೆ ಶಾಲಾ ಆಂತರಿಕ ಅಂಕಗಳ ದಾಖಲೆ ಇಲ್ಲದ ಕಾರಣ ಕೇಂದ್ರ ಸರ್ಕಾರ ಈ ಹೊಸ ಸೂತ್ರವನ್ನು ಸಿದ್ದಪಡಿಸಿದೆ. ಇದರ ಪ್ರಕಾರ ಪರೀಕ್ಷೆ ರದ್ದಾದ ವಿಷಯಗಳಿಗೆ ವಿದ್ಯಾರ್ಥಿಯ 10ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 40% ಮತ್ತು 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ ಥಿಯರಿ ಅಂಕಗಳಿಗೆ ಶೇಕಡ 60% ಆದ್ಯತೆ ನೀಡಿ ಫಲಿತಾಂಶ ನಿರ್ಧರಿಸಲಾಗುತ್ತದೆ. ಈ ಹೊಸ ಸೂತ್ರದಡಿ ಅರ್ಜಿದಾರರ ಫಲಿತಾಂಶ ಉತ್ತಮವಾಗಿದ್ದು ಇದನ್ನು ಡಿಜಿ ಲಾಕರ್ನಲ್ಲೂ ಅಪ್ಡೇಟ್ ಮಾಡಲಾಗುವುದು ಎಂದು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ತಿಳಿಸಿದರು. ಅಂಕಗಳಿಂದ ತೃಪ್ತರಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ನಿಯಮಿತ ಪರೀಕ್ಷೆಗೆ ಹಾಜರಾಗುವ ಅವಕಾಶವನ್ನು ಈ ನೀತಿಯಡಿ ಕಲ್ಪಿಸಲಾಗಿದೆ. ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯು ಸಿಐಎಸ್ಎಫ್ ರಾಷ್ಟದ ಪ್ರಗತಿಯನ್ನು ಸುರಕ್ಷಿತವಾಗಿಡುವ ಮೂಲಕ ದೇಶದ ಆರ್ಥಿಕ ಸೈನಿಕರಂತೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ಗೃಹ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಬಂಡಿ ಸಂಜಯ್ ಕುಮಾರ್ ಶ್ಲಾಘಿಸಿದ್ದಾರೆ. ದೆಹಲಿಯಲ್ಲಿ ಸಿಐಎಸ್ಎಫ್ನ ನೂತನ ಪ್ರಧಾನ ಕಚೇರಿ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಸಿಬ್ಬಂದಿಯ ಮಾನಸಿಕ ಆರೋಗ್ಯ ಕಾಪಾಡುವ ಪ್ರಾಜೆಕ್ಟ್ ಮ್ಯಾನ್ ಉಪಕ್ರಮವನ್ನು ಪ್ರಶಂಸಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಆಯುಷ್ಮಾನ್, ಸಿಎಪಿಎಫ್ ಸೇರಿದಂತೆ ಪಡೆಗಳ ಕಲ್ಯಾಣಕ್ಕಾಗಿ ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಇಸ್ರೇಲ್ ರಕ್ಷಣಾ ಸಚಿವಾಲಯದ ಮಹಾನಿರ್ದೇಶಕ ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ

0: ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಕ್ಷಣಾ ಸಚಿವಾಲಯ, ಭೇಟಿಯ ವೇಳೆ ಭಾರತ ಇಸ್ರೇಲ್ ಕಾರ್ಯತಂತ್ರ ಪಾಲುದಾರಿಕೆ ಉಭಯ ರಾಷ್ಟಗಳ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಇಸ್ರೇಲ್ ಹೊಂದಿರುವ ಬದ್ಧತೆಯ ಕುರಿತು ನಿವೃತ್ತ ಮೇಜರ್ ಜನರಲ್ ಅಮೀರ್ ಬರಾಮ್ ರಕ್ಷಣಾ ಸಚಿವರಿಗೆ ಮಾಹಿತಿ ನೀಡಿದ್ದಾರೆ. ಟೆಕ್ಸಾಸ್ನ ಆರ್ಲಿಂಗ್ಟನ್ ಡೆಲ್ಲಾಸ್ನ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಜೆ ಗುಂಪಿನ ಪಂದ್ಯದಲ್ಲಿ ಅರ್ಜೆಂಟೀನಾ ಮತ್ತು ಆಸ್ಟ್ರಿಯಾ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನ 10:30 ಆರಂಭವಾಗಲಿದೆ. ಇಂದು ಭಾರತೀಯ ಕಾಲಮಾನ 2:30 ಫಿಲಡೆಲ್ಫಿಯಾದಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಇರಾಕ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಆತಿಥ್ಯದಲ್ಲಿ ನವದೆಹಲಿಯಲ್ಲಿ ಬ್ರಿಕ್ಸ್ ರಾಷ್ಟೀಯ ಭದ್ರತಾ ಸಲಹೆಗಾರರ ಸಭೆ ಆರಂಭ. ಲಕ್ನೋದ 3 ಕಟ್ಟಡದಲ್ಲಿ ಭಾರೀ ಅಗ್ನಿ ದುರಂತ, 14 ವಿದ್ಯಾರ್ಥಿಗಳ ಸಾವು. ರಾಷ್ಟಪತಿ, ಉಪರಾಷ್ಟಪತಿ, ಪ್ರಧಾನಿ ಅವರಿಂದ ಸಂತಾಪ. ಜಗತ್ತಿಗೆ ಭಾರತ ಅಪ್ರತಿಮ ಆರ್ಥಿಕ ಅವಕಾಶಗಳನ್ನು ಒದಗಿಸುತ್ತಿದೆ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಗಲ್ಫ್ ರಾಷ್ಟಗಳ ಸಿಬಿಎಸ್ಇ ಖಾಸಗಿ ವಿದ್ಯಾರ್ಥಿಗಳಿಗೆ ಹೊಸ ನೀತಿ ಅರ್ಜಿ ವಿಲೇವಾರಿ ಮಾಡಿದ ಸುಪ್ರೀಂಕೋರ್ಟ್. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ, ಇಂದು ಅರ್ಜೆಂಟೀನಾ ಆಸ್ಟ್ರಿಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಇದೀಗ ಹಿಂದಿ ಚಿತ್ರಗೀತೆಗಳು. ಚೈನಾ ಟೌನ್ ಚಿತ್ರಕ್ಕಾಗಿ ಸಂಗಡಿಗರೊಂದಿಗೆ ಮೊಹಮ್ಮದ್ ರಫಿ ಹಾಡಿರುವ ಮಜ್ರೂ ಸುಲ್ತಾನ್ಪುರಿ ಅವರ ಗೀತೆ, ಸಂಗೀತ ರಾಜೇಶ್ ರೋಷನ್.

ये आशिकी का राज है मेरा टाली हो, टाली हो।

ಮುಂದಿನ ಗೀತೆ ಆಖಿರ್ ಕ್ಯೋ ಚಿತ್ರದ್ದು. ಸಂಗಡಿಗರೊಂದಿಗೆ ಅಮಿತ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಹಾಡಿದ ಎಂದಿವರವರ ಗೀತೆ ಇದು.

ಶಾಗಿರ್ ಚಿತ್ರಕ್ಕಾಗಿ ಮೊಹಮ್ಮದ್ ರಫಿ ಮತ್ತು ಲತಾ ಮಂಗೇಶ್ಕರ್ ಹಾಡಿರುವ ಮಜ್ರು ಸುಲ್ತಾನ್ಪುರಿ ಅವರ ಗೀತೆ.

0: ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ.
1: ಆಕಾಶವಾಣಿ ಮಂಗಳೂರು. ಯುವವಾಣಿ ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಸುದೀಕ್ಷಾ ಆರ್ ಅವರಿಂದ ದೇವರ ನಾಮಗಳು, ತದನಂತರ ಸುಮನ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ ಮೂಡಿಬರಲಿದೆ. ಕೇಳುಗರೆ, ಕಾರ್ಯಕ್ರಮದ ಮೊದಲಿಗೆ ಕೇಳಿ ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ಬಿಎಸ್ ಕಿಶನ್. ಇದೀಗ ಕೇಳಿ ಕಾಮಾಕ್ಷಿ ಕಾಮಕೋಟಿ ಪೀಠವಾಸಿನಿ, ಸುಮದ್ಯುತಿ ರಾಗ, ರೂಪಕತಾಳ ಮುತ್ತುಸ್ವಾಮಿ ದೀಕ್ಷಿತರ ರಚನೆ.

ಕೇಳುಗರೆ, ಇದುವರೆಗೆ ಕೆ ಅಶ್ವಿಜಾ ಉಡುಪ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ಬಿಎಸ್ ಕಿಶನ್. ಇದೀಗ ಕೇಳಿ ಸುದೀಕ್ಷಾ ಆರ್ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಮೊದಲಿಗೆ ಕೇಳಿ ಕನಕದಾಸರ ರಚನೆ ಕಾಯೋ ಕರುಣಾಕರನೇ.

0: ಕೇಳುಗರೆ, ಇದುವರೆಗೆ ಸುದೀಕ್ಷಾ ಆರ್ ಅವರಿಂದ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ಸುಮನ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ ಮೂಡಿಬರಲಿದೆ.
1: ನನ್ನ ಮೊದಲ ಕವನ ಯುಗಾದಿ. ಇಳೆಯ ಕೊಳೆಯನ್ನು ಕಳೆದು ಸೆಳೆಯುತಿಹಳು ಪ್ರಕೃತಿ ಮಾತೆ. ಹಸಿರುಡುಗೆಯ ವನಪಾಗಿ ಹೊದ್ದು ಬಳುಕಿ ನಡೆವಳು ಹೂ ಹಣ್ಣಿನ ಜೊತೆ. ವರುಷಗಳುರುಳಿ ಹೋದರೂ ಮನವಿರಲಿ ಎಂದಿಗೂ ಮಗುವಿನಂತೆ. ನಗುತ ಬಾಳು ಬೇವು ಬೆಲ್ಲ ಸವಿದು ಮರೆತು ಎಲ್ಲ ಹಾಳು ಚಿಂತೆ. ಸಾಗುವ ಪಥದಿ ನಿನ್ನೊಡನಿರಲಿ ನಂಬಿಕೆ ಎಂಬ ಸಶಸ್ತ್ರ ಅಸ್ತ್ರ. ಮುನ್ನುಗ್ಗುವ ಧಾವಂತದಿ ಆಗದಿರಲಿ ತಂತಿ ಕಡಿದ ಪಟದಂತೆ ಅತಂತ್ರ. ಸವಾಲುಗಳನ್ನೆದುರಿಸುವ ಮುನ್ನ ಅರಿತುಕೋ ನಿನ್ನೊಳಗಿನ ಶಕ್ತಿ. ಎದುರಿಸುವ ಛಲವಿದ್ದರೆ ಸಾಗು, ಇಲ್ಲದಿದ್ದರೆ ಹೊಮ್ಮಲೆ ಚಾಣಾಕ್ಷ ಉಕ್ತಿ. ನಿಸರ್ಗ ಚೆಲುವ ಹೊತ್ತು ನಿಂತಂತೆ ಬಾಳಿಗೂ ತರಲಿ ಹರುಷ ಈ ಯುಗಾದಿ. ನೆನಪಿನ ಭುಕ್ತಿಗೆ ಸಂಭ್ರಮ ತುಂಬುತ್ತ ಕನಸಿಗೆ ಉಸಿರ ನೀಡಿ ಸಾಗಲಿ ಜೀವನದಿ. ಮುಂದಿನ ಕವನ ಏಕೀಪರಿಯ ಮೌಢ್ಯತೆ. ಮೌಢ್ಯತೆಯ ಬೀಜವ ನೆಟ್ಟು ಹೋದವರಾರೋ, ಅದನಿಂದು ನೀರೆರೆದು ಪೋಷಿಸುವುದೇಕೆ? ವಿದ್ಯೆ ಇಲ್ಲದವ ಇಂದು ಆರೂ ಇಲ್ಲ, ಆದರೂ ಮೂಢರಂತೆ ವರ್ತಿಸುವುದೇಕೆ? ಬಳಲಿಕೆಯು ಸಹಜವದು ಕಾಯಕ ಮುಗಿದಿರಲು. ಸೋಲುಗಳು ಕೆಲವೊಮ್ಮೆ ಕಟ್ಟಿಟ್ಟ ಬುತ್ತಿ. ಕಲ್ಲು ಮುಳ್ಳಿನ ಹಾದಿಯು ದೇವರ ವರದಂತೆ, ಅದರಲ್ಲಿಯೂ ಮೌಢ್ಯತೆಯ ಹುಡುಕುವುದೇಕೆ? ಹೆಣ್ಣು ಗಂಡೆಂಬ ಭಾವದ ಜೊತೆ ಮತ್ಸರ ತುಂಬಿರಲು. ಸಂಬಂಧಗಳು ಹಳಸುವುದು ನಿತ್ಯಕಾಯ. ಹಣದ ಅಬ್ಬರ ಬದುಕು ದುರ್ಬರವಾಗಿ ಹೋಗಲು ಅಲ್ಲಿ ಮೌಢ್ಯತೆ ತಾಂಡವವಾಡುವುದೇಕೆ? ಕುಂಕುಮಾತಿನ ಲೇಪ ಹೆಚ್ಚುವರಿಗೆ ಬೆಲೆ ಕೊಡದೆ ಇಂಪು ಕಂಪಿನ ಮನದ ಜೊತೆ ದಿನವೂ ಹರಟುತ ಮೌಢ್ಯತೆಯ ಬದಿಗಿಟ್ಟು ಗಾಳಿ ಮಾತುಗಳ ಬಿಟ್ಟು ಇರಲಿ ನಂಬಿಕೆ ದೈವ ದೇವರಲ್ಲಿ ನಿತ್ಯ ನೆನೆಯುತ. ಮುಂದಿನ ಕವನ ಎಂದು ತುಕ್ಕು ಹಿಡಿಯುವುದೋ. ಅವಳ ಒಳಗೂ ಆಸೆಗಳಿತ್ತು, ಕನಸುಗಳಿತ್ತು. ಆ ಪಿಶಾಚಿ ಕೈಗಳು ದೇಹವನ್ನು ಹಿಸುಕುವವರೆಗೆ ಅವಳೊಳಗೂ ಛಲದ ಕಿಡಿಯಿತ್ತು, ಬಲದ ಆಸರೆ ಇತ್ತು. ಎಳೆಮನವ ಅತ್ಯಾಚಾರದ ಬಲೆಯಲ್ಲಿ ಸೆಳೆವವರೆಗೆ ನರರಕ್ಕಸರಂತೆ ಎಲ್ಲಿಂದಲೋ ನುಗ್ಗಿದರೂ ಪುಡಿ ಮಾಡಿದ ಕನ್ನಡಿಯಂತಾಗಿದೆ ಅವಳ ಬದುಕು. ರಕ್ತ ಹರಿಸಿ ಹಸಿ ದೇಹವನ್ನೇ ತಿಂದು ತೇಗಿದರು. ಹೆಣ್ಣೆಂದರೆ ಈ ಕಾಮದ ಕಣ್ಣಿಗೆ ಭೋಗದ ಸರಕು. ಮೈ ತುಂಬಾ ಬಟ್ಟೆ ತೊಟ್ಟರೂ ಬಿಡದ ವಯಸ್ಸು ನೋಡದೇ ಬಯಕೆ ತೀರಿಸುವ ಕಾಮಕೂಪದಿ ಹೊರಳುವವ ಎಂದು ಸಾಯುವ. ಕತ್ತಲ ಕೋಣೆಯೊಳಗೆ ನಡೆಯಬೇಕಾದ ಕಿರುಚಿತ್ರಣ ಇಂದು ಬೆತ್ತಲಾಗಿ ಮೆಗಾ ಧಾರಾವಾಹಿಗಳಾಗಿ ಜಗಜ್ಜಾಹೀರಾಗುತ್ತಿವೆ. ಹೆತ್ತವಳು ಹಾಲೂಡಿಸಿದವಳು ಹೆಣ್ಣೆಂಬುದ ಮರೆತ ಈ ಗೋಮುಖ ವ್ಯಾಘ್ರಗಳಿಗೆ ಸ್ತ್ರೀ ಶಕ್ತಿಯ ಅರಿವಿರಲಾರದೆ ಸಮಾಜ ಎಲ್ಲಿ ಎಡವಿದೆ? ಗಂಡಿನ ತಿದ್ದುವಲ್ಲಿಯೇ? ಹೆಣ್ಣನ್ನು ಲಕ್ಷ್ಮಣ ರೇಖೆಯುಳಿಟ್ಟು ಬೆಳೆಸುವಲ್ಲಿಯೋ? ನಾಳೆಯ ದಿನ ಎಲ್ಲೆಂದರಲ್ಲಿ ಇದೇ ಸುದ್ದಿ. ಮನೆಗೆ ಬೇಕಾಗುವ ಮೇಣದ ಬತ್ತಿಯ ತಂದು ಸುಡದಿರಿ. ನಮ್ಮ ನಿಮ್ಮೊಳಗೆ ರೋಷ ದ್ವೇಷದ ಅಲೆಗಳು ಬೋರ್ಗರಿಯುತ್ತಿದ್ದರೆ ಸುಟ್ಟು ಬಿಡಿ ಅತ್ಯಾಚಾರಿಗಳನ್ನು. ಅದೇ ಬದಲಾವಣೆಗೆ ದಾರಿ. ಗಂಡಿನ ವಿಕೃತ ಚಪಲಕ್ಕೆಂದು ತುಕ್ಕು ಹಿಡಿಯುವುದೋ? ಅಂದು ಸ್ತ್ರೀ ಸ್ವಾತಂತ್ರ್ಯ ಲಭಿಸಿ ರಾಮರಾಜ್ಯದ ಕನಸು ನನಸಾಗಬಹುದು. ಆದರೆ ಇಂದು ಅವಳ ಕನಸುಗಳು ಎಂದೋ ಸತ್ತಿವೆ, ಅಲ್ಲ ಕೊಲೆಯಾಗಿದೆ. ಅತ್ಯಾಚಾರಿಗಳೇ ರಾಜ

0: ಇದರಂತೆ ಇರುವಾಗ ಇವಳೇಕೆ ಮಹಾರಾಣಿಯಾಗಿ ಬದುಕಬಾರದು? ಹೊಸ ಕನಸಿನ ಬೀಜ ಬಿತ್ತಬಾರದು? ಮುಂದಿನ ಕವನ ಅಯೋಧ್ಯ ರಾಮ. ಕೇಳಿರಿ ನೀವೆಲ್ಲ ಸರ್ವಗುಣ ಸಂಪನ್ನ ಶ್ರೀರಾಮಚಂದ್ರನ ಕಥೆಯನ್ನು. ಬಾಳೆಲ್ಲ ಪಾಪವ ಕಳೆದು ಪಾವನ ಪಠಿಸಲು ಶ್ರೀರಾಮನ ಸ್ಮರಣೆಯನು. ತ್ರೇತಾಯುಗದಿ ವೃದ್ಧನ ಶಾಪಕ್ಕೆ ಮಮ್ಮಲ ಮರುಗಿದ ದಶರಥನು. ವರವಾಯಿತು ಇತಿಹಾಸ ಶಾಪವದು ಹಡೆಯಲು ರಾಣಿಯರು ಮಕ್ಕಳನು. ರಘುಕುಲ ತಿಲಕ ಕೋದಂಡ ರಾಮ ಭೇದಿಸಿ ಬಿಟ್ಟನು ಶಿವಧನುಸ. ಸೀತೆಯ ವರಿಸಿದ ಕೌಸಲ್ಯ ರಾಮ ತಪ್ಪದು ದೈವೇಚ್ಛೆ ವನವಾಸ. ಮಾಯಾ ಜಿಂಕೆಯ ಮೋಡಿಗೆ ಸಿಲುಕಿಸಿ ಸೀತೆಯ ಕದ್ದನು ಲಂಕೇಶ್ವರ. ಹುಡುಕಲು ಪತ್ನಿಯ ಲಕ್ಷ್ಮಣನೊಂದಿಗೆ ಸಿಕ್ಕಿದ ವಾನರ ಅವತಾರ. ಹನುಮನ ಹೃದಯದಿ ಭಕ್ತಿಯ ದೀಪ ಬೆಳಗಿತು ಸದಾ ರಾಘವಗಾಗಿ. ಮರ್ಕಟ ಸೇನೆ ಕಟ್ಟಿತು ಸೇತುವೆ ಜಾಹ್ನವಿ ಹುಡುಕುವ ಸಲುವಾಗಿ. ರಾವಣ ದಮನ ವಿಭೀಷಣ ಪೋಷಣ ನೀಗುತ ಅಹಲ್ಯೆಯ ಶಾಪವನು. ಶಬರಿಯ ಪ್ರೀತಿ ತುಂಬುತ ಶಕ್ತಿ ತಲುಪಿದ ಗೌತಮ ಅಯೋಧ್ಯೆಯನು. ಜಗಹಿತಾರ್ಥಿ ಧರ್ಮ ಪುರುಷ ಸೀತಾರಾಮ ಚಿನ್ನಿಗ. ಸುಂದರಾಂಗ ಮನುಜ ಶ್ರೇಷ್ಠ ಪೂಜೆಗೊಳ್ಳುವ ಯುಗಯುಗ. ಭರತ ಕಂಡ ಧನ್ಯ ಶ್ರೇಷ್ಠ ತುಂಬಿ ಭಕುತರಾದರ. ಭಕ್ತಿಭಾವದಿಂದ ಭರದಿ ಕಟ್ಟಿ ರಾಮ ಮಂದಿರ. ಮುಂದಿನ ಕವನ ಹಲಸಿನ ಪಾಕ. ಪುಟ್ಟನಂದು ಅಜ್ಜನ ಜೊತೆ ತೋಟದೊಳಗೆ ನಡೆದನು. ಮರದ ಮೇಲೆ ರಾಶಿ ಮುಳ್ಳು ಉಂಡೆಗಳನ್ನು ಕಂಡನು. ಅದೇನದೇನದೆನಲು ಅಜ್ಜ ಹಲಸಿನ ಹಣ್ಣೆಂದರು. ಬೆಳೆದ ಕಾಯಿಯನ್ನು ನೋಡಿ ಕೊಯ್ದು ಮನೆಗೆ ತಂದರು. ಸುರಿಯುತ್ತಿತ್ತು ಬಿಳಿಯ ಮಯಣ ಕೊರೆಯುವಾಗ ಮುಳ್ಳನು. ಎಲ್ಲ ಬಿಡಿಸಿ ಬೇಳೆ ತೆಗೆಯೇ ಪುಟ್ಟ ಹಾರಿ ಕುಣಿದನು. ಹಲವು ಪೋಷಕಾಮ್ಯಗಳಿವೆ ಎನಲು ಪುಟ್ಟ ಮೆಲ್ಲ ತಿಂದನು. ಪರಿಮಳದ ಜೊತೆ ಸಿಹಿಯು ಹಿಡಿಸಿ ಇನ್ನು ಬೇಕು ಎಂದನು. ಹಣ್ಣ ಕೊಚ್ಚಿ ಎಳ್ಳು ಸುರಿದು ಪಾಯಸವ ಮಾಡಲು ಬಾಳೆಲೆ ಕೊಟ್ಟಿಗೆ ಸಿದ್ಧವಾಯಿತು ಅಳಗೆ ಹಬೆಯಾಡಲು. ಗೆಣಸಲೆ ಸುಟ್ಟವು ಬೆರಟಿಗಳು ಜಾಮು ಜ್ಯೂಸು ಜೆಲ್ಲಿ ತರಹದ ಅಡಿಗೆಗಳು ಸಿದ್ಧವಾಯಿತು ಅಜ್ಜಿಯ ಕೈ ಚಳಕದಲ್ಲಿ. ಅಜ್ಜಿಗೆ ಖುಷಿ ಹಲಸು ಪಾಕ ಸವಿದು ಸುರಿದ ತಿನ್ನಲವನು. ಪಟ್ಟಣದಲ್ಲಿ ಇಂಥ ರುಚಿಯ ಖಾದ್ಯ ಮಾಡುವುದಿಲ್ಲವೆಂದನು. ದಿನವೂ ತಿನ್ನಲು ಹಲಸು ತಿಂಡಿ ಬೇಕೇ ಬೇಕು ಎಂದನು. ಹಲಸು ಹಣ್ಣು ತರಲು ಪುಟ್ಟ ತೋಟದೊಳಗೆ ನಡೆದನು. ಮುಂದಿನ ಕವನ ನನ್ನ ಕರಾವಳಿ. ನಮ್ಮಯ ನಾಡಿದು ತುಳುನಾಡು ಪರಶುರಾಮನ ಸೃಷ್ಟಿಯ ಬೀಡು. ಕಡಲ ಕಿನಾರೆಯ ತಂಗಾಳಿಯ ಜೊತೆ ಮರಳಿನ ಮಡಿಲಲಿ ಬೆಳೆದಿದೆ ನೋಡು. ತೆಂಗು ಕಂಗಿನ ಜೊತೆಯಲ್ಲಿ ಬಾಳೆ ಮಿಶ್ರ ಬೆಳೆ ಹೆಚ್ಚಿಸುವುದು ಇಳೆಯ ಕಳೆ. ಬೆಳೆವೆವು ನಾವಿಲ್ಲಿ ಕಪ್ಪಿನ ಚಿನ್ನ ಪ್ರಕೃತಿಯ ಸೊಬಗಿನ ಕುಸುರಿಯು ಚೆನ್ನ. ಸಾಹಿತ್ಯ ರಸಿಕರ ದಂಡಿಹುದು ನಮ್ಮಲ್ಲಿ ವಾಣಿಜ್ಯೋದ್ಯಮ ಅರಳಿದೆ ಕಂಪನು ಚೆಲ್ಲಿ. ಶಿಕ್ಷಣ ಕ್ರಾಂತಿಗೆ ಬುನಾದಿಯನ್ನು ಹೆಣೆದು ಉದ್ಯೋಗ ದೂರೆಂಬ ಹೆಗ್ಗಳಿಕೆ ಇಂದು. ಜೈನ ಬಸದಿಗಳು ದೈವ ದೇವಸ್ಥಾನ ಪಾರಂಪರಿಕ ಸುಂದರ ಪ್ರವಾಸಿ ತಾಣ. ಬಂದರು ನೋಡು ದಟ್ಟ ಹಸಿರ ಕಾಡು ಬಗೆ ಬಗೆಯ ಮತ್ಸ್ಯೋತ್ಸವಗಳ ಕಾಣ. ಪಿಲಿವೇಷ ಕರಂಗೋಳು ಆಟಿಕಳಂಜನ ನೃತ್ಯ ಕಾರಣಿಕ ನೇಮಗಳ ಹುಟ್ಟೂರಿದುವೇ ಸತ್ಯ. ಯಕ್ಷಗಾನದ ತವರೂರು ಇದುವೇ ಕೇಳಿರಿ. ಕರುನಾಡಿಗೆ ಕೀರ್ತಿಯ ತಂದುದ ನೋಡಿರಿ. ಮುಂದಿನ ಕವನ ಭಾವಶರದಿ. ಮಾತೆಯ ಮಡಿಲು ಸ್ವರ್ಗಕ್ಕಿಂತ ಮಿಗಿಲು ಮಮತೆಯೇ ತುಂಬಿಹ ಪ್ರಶಾಂತ ಕಡಲು. ಹೊತ್ತು ಹೆರುವಳು ತುತ್ತು ಕೊಡುವಳು ಸುತ್ತಿ ಸುಳಿದು ಮುತ್ತು ಇಡುವಳು. ನೀತಿ ಕತೆಗಳ ಹೆಣೆದು ಬಿಡುವಳು ತಪ್ಪು ಮಾಡಿದರೆ ತಿದ್ದಿಸಿ ನಡೆವಳು. ನೋವ ಮರೆಗೆ ಸರಿಸಿ ಕೊಳ್ಳುವಳು ನಗುವ ಹೂಮಳೆ ಧರಿಸಿ ಬಿಡುವಳು. ಅಮ್ಮನ ಭಾವಗಳ ಪರಪಂಚ ಚಿಕ್ಕದು ಆದರೆ ಎಂದಿಗೂ ಅಳತೆಗೆ ಸಿಗದು. ಕೇಳಿದೆಲ್ಲವ ಕ್ಷಣದಿ ನೀಡಿ ಬಿಡುವಳು ಕಣ್ಣಿಗೆ ಕಾಣುವ ದೇವರು ಇವಳು. ಧನ್ಯವಾದಗಳು.
1: ಇದುವರೆಗೆ ಸುಮನ ಪಿ ಕಲ್ಮಡ್ಕ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.

ಮುಂದೆ 8:30 ತುಳು ಕಾರ್ಯಕ್ರಮದಲ್ಲಿ ದೀಪಿಕಾಟಿ ಅವರಿಂದ ಭಾಷಣ, ತುಳುನಾಡ್ದ ಗೊಬ್ಬುಲು. 10:00 ಶಾಸ್ತ್ರೀಯ ಸಂಗೀತ, ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 10:30 ಕನ್ನಡ ಚಿತ್ರಗೀತೆಗಳು.

ನಾಳೆ ಬೆಳಿಗ್ಗೆ 6:30 ಚಿಂತನಾ ವಿಬಿ ಹೊಸಮನೆ ಅವರಿಂದ, 6:45 ಆರೋಗ್ಯ ಮಂಥನ ಕಾರ್ಯಕ್ರಮ ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂದೀಪ್ ಬೇಕಲ್, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಝಂಡು ಆಯುರ್ ಸಿಂಚನ, ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ ಈ ವಿಚಾರವಾಗಿ ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರೊಂದಿಗೆ ಸಂದರ್ಶನವಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು ಇನಿತ್ತ ತುಳು ಕಾರ್ಯಕ್ರಮಡು ದೀಪಿಕಾ ಟಿ ಮೆರೆಡ್ದ್ ತುಳುನಾಡ ಗೊಬ್ಬುಲು ಪನ್ಪಿನ ಇಸೇದ ಬಗೆಟ್ ಪಾತೆರ ಕೆನ್ನಗ ಒಂಜಿ ನಾಡು ಬೇತೆ ಬೇತೆ ಕಾರಣದ ಅವರ ವಿಶಿಷ್ಟ ಆಪುಂಡು. ನಮ್ಮ ತುಳುನಾಡುಲ ಅಂಚಿನ ವಿಶಿಷ್ಟತೆಯನ್ನು ಪಡೆಯಿನ ಪೊರ್ಲುದ ನಾಡು. ಈ ನಾಡುದ ನೆಲ, ದೈಕುಲು, ಮರಕುಲು, ಪ್ರಾಣಿಲು, ಪಕ್ಕಿಲು, ಗುಡ್ಡೆ ಗುಂಡಿಲು, ತೋಡು ಸುದೆಕುಲು, ಕಾಡು ಕಡಲು, ಬೆನ್ನಿ ಬೇಸಾಯ, ದುಂಬಾಯಿ ಪ್ರಾಕೃತಿಕ ಸಂಪತ್ತುಲು, ಜಾತಿ ಜನಾಂಗಲು, ಕುಲಕಸುಬುಲು, ಭಾಷೆದ ಪೊರ್ಲು, ನಂಬಿಕೆಲು, ಆಚರಣೆಲು, ಭೂತದ ಗುಡಿಕುಲು, ದೇವಸ್ಥಾನಲು, ಆರಾಧನೆಲು, ಅಂಚನೆ ಗೊಬ್ಬುಲು, ದುಂಬಾಯಿ ಸಾಮಾಜಿಕ ಧಾರ್ಮಿಕ ವಿಚಾರಲು ಈ ಪೂರ ದೃಷ್ಟಿಡಿತೂನಗ ತುಳುನಾಡಿಗೂ ಭಾರಿ ಮಹತ್ವ ಉಂಡು. ಕರ್ನಾಟಕದ ಭಾರತದ ಅಂಚನೆ ಇಡೀ ಲೋಕದ ಗಮನನು ಒಯ್ತಿನ ಪುದರ್ ತುಳುನಾಡುಗುಂಡು. ಇಂಚ ಜಾನಪದ ಪರಂಪರೆದ ಹಿನ್ನೆಲೆಡು ಸುಖ ಸಂಪತ್ತುಡಿತ್ತಿನ ಪರಶುರಾಮ ಕ್ಷೇತ್ರ ಪನ್ಪುನ ಈ ತುಳುನಾಡು ಇನಿ ಹೊಸ ಕಾಲದ ಪ್ರವೇಶುರ್ದಾವರ ತನ್ನ ಮೂಲ ಸತ್ವನು ಕಳೆವೊಂದುಂಡು. ಇಂಚ ತನ್ನ ಪೊರ್ಲುನು ಕಳೆವೊಂದುಪ್ಪುನ ಸಂಗತಿಲೆಡು ತುಳುನಾಡುದ ಜಾನಪದ ಗೊಬ್ಬುಲುಲ ಒಂಜಿ. ನಮ್ಮ ಜೋಕುಲು ಆದಿಪ್ಪುನ ಸಮಯಡು ಗೊಬ್ಬುನೆನು ವರ ನೆನ್ಪು ಮಲ್ತೊನೊಲಿ. ಅಂಚನೆ ಜೋಕುಲು ಏಪಲ ದಾಯ್ತಾಂಡಲ ಗೊಬ್ಬು ಗೊಬ್ಬೊಂದೇ ಇಪ್ಪುನೆನು ನಮ್ಮ ತೂಪ. ಆಂಡ ಜೋಕುಲೆಗು ಮಾತ್ರ ಈ ಗೊಬ್ಬು ಮೀಸಲತ್ತು. ತೊಟ್ಟಿರುಡು ಜೆತ್ತೊಂದುಪ್ಪುನ ಪುರುಬಾಲೆಡ್ದು ಪತ್ತನ ನಡಪೆರ ತೀರಂದಿನ ಪರಬೆರೆ ಮುಟ್ಟಲ ಗೊಬ್ಬುಲೆಗು ಭಾರಿ ಮಹತ್ವ ಉಂಡು. ಅಂಚ ಪಂಡಿದು ನರಮಾನಿಲು ನಮ ಮಾತ್ರ ಗೊಬ್ಬುನತ್ತು. ಪ್ರಾಣಿ ಪಕ್ಕಿಲುಲ ಅಂಚನೆ ಮಾತ ಜೀವಿಲುಲ ಗೊಬ್ಬುನೆನು ತೂಪ. ಮನಸ್ಸಿಗೂ ಉಲ್ಲಾಸ, ಶರೀರಗೂ ಆರೋಗ್ಯ, ವ್ಯಾಯಾಮ ತಿಕ್ಕುಂದಾಂಡ ಗೊಬ್ಬುಡು. ಮಾಂತರಿನು ಒಟ್ಟು ಸೇರಾಬುನ ಕೆಲಸ ಗೊಬ್ಬುಲೆಡ್ದು ಆಪುಂಡು. ಜೀವನುಡು ತೆಲಿಕೆ ನಲಿಕೆ ಬೋಡು, ನಂಬಿಕೆ ಆಚರಣೆ ಗೊಬ್ಬುಲು ಮಾತಬೋಡು. ಅಪಗ ನಮ್ಮ ಬದುಕಿಗೆ ಅರ್ಥ ತಿಕ್ಕುಂಡು. ತುಳುನಾಡ ಸಂಸ್ಕೃತಿಡು ಗೊಬ್ಬು ಪಂಡ ಬರೇ ಮನರಂಜನೆ ಮಾತ್ರ ಅತ್ತು. ಅವು ನಮ್ಮ ಜೀವನದ ಒಂಜಿ ಭಾಗ. ಗೊಬ್ಬು ನಮ್ಮ ಶರೀರನು ಗಟ್ಟಿಮಲ್ಪುನ ಅಂಚನೆ ನಮ್ಮ ಬುದ್ಧಿಶಕ್ತಿನು ಏಕಾಗ್ರತೆನು ಎಚ್ಚಮಲ್ಪುಂಡು. ದುಂಬುದ ಕಾಲುಡು ಜನಕುಲು ಮಾಂತೆರ್ಲ ಒಟ್ಟಾದು ಗೊಬ್ಬೊಂದು ಬೇಲೆದ ಬೇಜಾರು ಕಳೆವೊಂದಿತ್ತಿರು. ಈ ಗೊಬ್ಬು ಪನ್ಪಿನವು ಜನಕಲೆನ ನಡುಟು ಮೋಕೆ ಬೊಕ್ಕ ಒಗ್ಗಟ್ಟನು ಎಚ್ಚಮಲ್ಪುಂಡು. ಜಾತಿ ಮತ ಪನ್ಪಿನ ಭೇದ ಇಜ್ಜಂದೆ ಮಾಂತೆರ್ಲ ಒಟ್ಟಾದು ಗೊಬ್ಬುನವು ನಮ್ಮ ತುಳುನಾಡುದ ಪೊರ್ಲು. ತುಳುನಾಡುದ ಗೊಬ್ಬುಲು ನಮ್ಮ ಮಣ್ಣದ ಸಂಸ್ಕೃತಿನ ತೊಜಿಪ್ಪಾಬ. ಕಂಬುಳ, ಕೋರಿದ ಕಟ್ಟ, ತಾರಾಯಿ ಕುಟ್ಟುನ ಇಂಚಿತ್ತಿನ ಬೇತೆ ಬೇತೆ ಗೊಬ್ಬುಲೆನು ಹಿರಿಯರು ನಮಕ್ ಬುಡ್ದು ಪೋಯಿನ ಆಸ್ತಿ ಈ ಗೊಬ್ಬುಲೆನು ನಮ್ಮ ಮುಂದುವರಿಸ ಒಂದು ಪೋಂಡ ಮಾತ್ರ ನಮ್ಮ ಸಂಸ್ಕೃತಿ ಒರಿಯರ ಸಾಧ್ಯ. ಗೊಬ್ಬು ನಮಕ್ ಬದುಕಿಗೆ ಒಂಜಿ ಮಲ್ಲ ಪಾಠ ಕಲ್ಪ ಉಂಡು. ಸೋಲು ಬನ್ನಗ ಪೋಡಿಯಂದೆ, ಗೆಲ್ಮೆ ಬನ್ನಗ ಅಹಂಕಾರ ತೋಜಿಪಾವಂದೆ ಸಮಾನವಾದ ಸ್ವೀಕಾರ ಮಲ್ಪುನ ಗುಣ ಗೊಬ್ಬುಗುಂಡು. ನಮ್ಮ ಜಾನಪದ ಸಂಸ್ಕೃತಿ ಸತ್ಯನಾಶ ಆಪುನ ಸ್ಥಿತಿಗೆ ಬತ್ತದಂಡು. ಈ ನಿಲಿಟು ಭಾರಿ ಚಿಂತನೆ ಮಲ್ತಿನಾರು ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜಿರಾಯಿನ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆರು. ನಮ್ಮ ಜಾನಪದ ಸಂಸ್ಕೃತಿದ ಎಡ್ಡೆ ಎಡ್ಡೆ ಸಂಗತಿಲೆನು ಪೂರ ಒರಿತೊನೋಡುಂದು ಐಕಾದು ಉಜಿರೆಡು 2009 ವಿಶ್ವತುಳು ಸಮ್ಮೇಳನನು ಮಲ್ತಿರು. ಅರೆನ ಆಲೋಚನೆ ಮುಂದಾಳತ್ತೋಡು ಕರಾವಳಿದ ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಕಾಸರಗೋಡು, ಬಂಟ್ವಾಳ, ಕುಡ್ಲ, ಕಾರ್ಲ, ಒಡಿಪು ಎನ್ಮ ತಾಲೂಕುಲೆಡು ಗೊಬ್ಬು ಪಂತು ನಡತ. ಈ ಮೂಲಕವಾದು ತುಳುವೆರಿನ ಗೊಬ್ಬುಲೆಗು ಹೊಸ ಜೀವ ಬತ್ತಂಡು. ಇಂಚ ವಿಶ್ವತುಳು ಸಮ್ಮೇಳನ ತುಳುನಾಡು ಭಾಷೆ ಸಂಸ್ಕೃತಿನು ಒರಿಪಾವು.

ಮಾಮಲ್ಲ ಆಂದೋಲನನೇ ಆಂಡ್ ಐಟಲ ಗೊಬ್ಬುಲಿನ ಬಗಿಟ್ ಪನ್ಪುಣುಂದಾಂಡ. ಈ ಗೊಬ್ಬುಲಿನ ಪಂತೋಲು ತುಳು ಭಾಷೆ ಸಂಸ್ಕೃತಿಗ್ ದೇಕಿ ಕೊರಿಯ ಮಲ್ಲ ಮಾನಾದಿಗೆ ತಿಕ್ಕಂಡು. ತುಳುನಾಡುದ ಜನಕುಲು ಜಾತಿ ಮತ ಪಂಥದ ಭಾಷೆದ ಭೇದ ಮರೆತದು ಒಂಜಾಯಿರು ಪಂಡ ಗೊಬ್ಬುಲಿನ ಅರ್ಥನು ನಮ್ಮ ತಿರಿಯನುಲಿ. ತುಳುನಾಡುದ ವಾರ್ಷಿಕ ಆವರ್ತನದ ಪ್ರತಿ ಆಚರಣೆದ ಸಂದರ್ಭಡುಲ ಸಂತೋಷಗೂ ಅಂಚನೆ ಸಮಯ ಕಳೆವರೆಗೂ ಕೋರಿದ ಕಟ್ಟ ಕಂಬುಲ ತಾರೈ

ಗೊಬ್ಬುಂದುಲ ಪನ್ಪೆರು. ಒಂಜಿ ರಡ್ಡು ಉಲಯಂಗಣ ಗೊಬ್ಬುಲಿನ ಬಗೆಟು ಇತ್ತೆ ಸಂಕ್ಷಿಪ್ತವಾದ ತೂಕ. ಚೆನ್ನೆಮಣೆ ಉಂದು ಒಂಜಿ ಉಲಯಂಗಣ ಗೊಬ್ಬು. ತುಳುವೇರೆ ಆಟಿ ತಿಂಗೊಳ್ಳುಡು ಪನ್ನಗ ಚೆನ್ನೆ ಗೊಬ್ಬುನವು ನಿಂಪು ಆಪುಂಡು. ಆಟಿ ತಿಂಗೊಳ್ಳುಡು ಅಟ್ಟಡು ಇತ್ತಿನ ಚೆನ್ನೆದ ಮಣೆನು ತೀರ್ತುದೆತ್ತದು ಇಲ್ಲದ ಮಾತೆರ್ಲ ಜೋಕುಲೊಟ್ಟಿಗೆ ಚೆನ್ನೆ ಗೊಬ್ಬುವೆರು. ತುಳುನಾಡುದ ಬೆನ್ನಿ ಸಂಸ್ಕೃತಿದ ಮಾಮಲ್ಲ ಗೊಬ್ಬು ಪಂಡ ಚೆನ್ನೆಮಣೆ. ಉಂದು ರಾಜ ಮಹಾರಾಜೆರ್ಲ ಗೊಬ್ಬೊಂದಿತ್ತಿನ ಗೊಬ್ಬು. ಈ ಗೊಬ್ಬುಡು ಬರ್ಪಿನ ಬುಳೆ ಪೆರ್ಗ ಪನ್ಪಿನ ಶಬ್ದ ಬೆನ್ನಿಗೆ ಸಂಬಂಧಪಟ್ಟಿನವು. ಮೆಗ್ದಿ ಪಲಿ ಒಟ್ಟುಗು ಸೇರಿದು ಗೊಬ್ಬೆರಬಲ್ಲಿ ಕಂಡನಿ ಬುಡಿದಿ ಗೊಬ್ಬೆರಬಲ್ಲಿ ಪನ್ಪಿನ ಕ್ರಮಲ ಉಂಡು. ಅಬ್ಬಗದಾರಗ ಪನ್ಪಿನ ರಡ್ಡು ಅಮರು ಪೊಣ್ಣುಲು ಚೆನ್ನೆಮಣೆ ಗೊಬ್ಬುದು ಮಣಿಟು ಮಂಡೆದರ್ತೊಂದು ಸೈತೇರು ಪನ್ಪಿನ ಕತೆ ಉಂಡು. ಈ ಗೊಬ್ಬುನು ಮಂಜೊಟ್ಟಿಕಾಯಿ ಗುಲಗುಂಜಿಕಾಯಿಲೇನು ಬಳಕೆ ಮಲ್ಪೆರು. ಚೆನ್ನೆಮಣೆ ಗೊಬ್ಬುನು ರಡ್ಡು ಜನ ಎದುರು ಬದುರಾದು ಕುಲ್ಲುದು ಗೊಬ್ಬುವೆರು. ಅರಸಾಟುಡು ಮೂಜಿ ಜನ ಗೊಬ್ಬುನ ಕ್ರಮ ಉಂಡು. ಒಟ್ಟು ಏಳು ಏಳು ಇಲ್ಲುಲೆಗು ನಾಲ್ನಾಲು ಕಾಯಿ ಪಾಡೊಂದು ಪೋವುಡು. ಅಂಜನೆ ಕಾಯಿಲೆನು ಎರಂಡಲ ಉರಿ ಬಿರ್ಕೊಂದು ಪೋಯರೆಗು ಸುರು ಮಲ್ಪುಡು. ಗೊಬ್ಬೊಂದು ಪೋಯಿ ಲೆಕ್ಕನೆ ಪೆರ್ಗ ಬುಳೆ ಪನ್ಪುನ ಕಾಯಿ ತಿಕ್ಕುಬ. ಇಂಚ ಗೊಬ್ಬೊಂದು ಸೋಲು ಗೆಲುವು ಆಪುಂಡು. ಒಂದು ಒಂಜಿ ತಂತ್ರಗಾರಿಕೆ ಬೊಕ್ಕ ಲೆಕ್ಕಾಚಾರದ ಗೊಬ್ಬು. ಆಟಿ ತಿಂಗಳುದ ಬರ್ಸದ ದಿನೊಕ್ಲೆಡು ಮನಸ್ಸಿಗೆ ಖುಷಿ ಕೊರ್ಪುನಂಚಿನ ಅದ್ಭುತ ಗೊಬ್ಬು. ಕವಡೆ ಗೊಬ್ಬು ಅತ್ತಂಡ ಎಕ್ಕಡೆ ಗೊಬ್ಬು. ಈ ಗೊಬ್ಬುನು ನಾಲು ಅತ್ತಂಡ ಆಜಿ ಕವಡೆನು ಬಳಕೆ ಮಲ್ತದು ಗೊಬ್ಬುನ ಗೊಬ್ಬು. ಉಂದಿನ ರಡ್ಡು ಅತ್ತಂಡ ನಾಲು ಜನ ಗೊಬ್ಬುಲಿ. ಕವಡಿನ ಕೈಟು ಪತ್ತದು ನೆಲಕ್ಕೆ ಪಾಡುಡು. ಕವಡಿಲು ಮೋನೆ ಕಂಕಣೆ ಅತ್ತಂಡ ಮಲಂಕಣೆ ಬೂರಿನ ಕಾಯಿಲೆನು ಆಧಾರುಡು ಲೆಕ್ಕ ಮಲ್ಪುನ ಗೊಬ್ಬು. ಇಂಚ ಉಲೈ ಗೊಬ್ಬುನ ಗೊಬ್ಬುಲು ನನಲಾತು ಉಲ್ಲ. ಕಾಜಿಯಾಟ ಕಲ್ಲಾಟ ಇಂಚ ಗೊಬ್ಬುಲಿನ ಪಟ್ಟಿ ಬುಳೆ ಒಂದೇ ಪೋಪುಂಡು. ಅಂಚನೆ ಪಿದಾಯಂಗಣಡು ಗೊಬ್ಬುನ ಗೊಬ್ಬುಲಿನ ಬಗೆಟ್ ತೂಪುನೊಂದಾಂಡ ಲಗೋರಿ. ತುಳುನಾಡುದ ಭಾರೀ ಪುಗರ್ತ್ಯದ ಗೊಬ್ಬು ಲಗೋರಿ. ಲಗೋರಿ ಪಂಡ ಪಿರಮಿಡ್ ಗೋಪುರ ಪನ್ಪಿನ ಅರ್ಥ. ಏಳು ಪಲ್ಲೆನು ಒಂಜಿ ತಮ್ಮಿತ್ತು ಒಂಜಿ ಪಿರಮಿಡ್ ದಲಿಕ ದೀವೊಂದು ಪೋವುಡು. ಈ ಗೊಬ್ಬುನು ಗೊಬ್ಬೆರೆ ಪಲ್ಲೆ ತಾರೈದ ಚಿಪ್ಪಿ ಓಡುದ ತುಂಡುಲೆಲ್ಲ ಬಳಕೆ ಮಲ್ಪಿರು. ಈ ಗೊಬ್ಬುನು ಗೊಬ್ಬೆರೆ ರಡ್ಡು ತಂಡಬೋಡು. ಒಂಜಿ ತಂಡುಡು ಆಜಿ ಏಳು ಪತ್ತು ಇಂಚ ಏತು ಜನಲ ಇಪ್ಪೊಲಿ. ಸಮಾನ ತಂಡ ರಚನೆ ಆವುಡು. ಒಂಜಿ ಕಡೆತಕ್ಕುಲು ಚೆಂಡುನು ಈ ಪಲ್ಲೆದ ರಾಶಿದ ಮಿತ್ತು ದಕ್ಕದು ಪಲ್ಲೆನು ರಟ್ಟಾವುಡು. ಎದುರುದಕ್ಕುಲು ಚೆಂಡುನು ಕ್ಯಾಚ್ ಪತ್ತುಡು. ಚೆಂಡು ದೂರ ಪೋವಂದಿ ಲೆಕ್ಕ ತೂವನುಡು. ಪಲ್ಲೆ ರಟ್ಟದು ಅಂಚಿಂಚಿ ಆನಗ ಚೆಂಡು ದಕ್ಕಿನ ಕಡೆತಕ್ಲಿಗ ಪಲ್ಲಿನ ಕಟ್ಟ್ಯರೆ ಬುಡಂದೆ ಔಟು ಮಲ್ಪುಡು. ಒಂಜಿ ವೇಳೆ ಔಟು ಮಲ್ಪರೆ ಆವಂದೆ ಚೆಂಡು ಅಂಚಿ ಇಂಚಿ ಪೋಂಡ ಅಕ್ಕಲು ಪಲ್ಲಿನ ರಟ್ಟು ಕಟ್ಟದು ಲಗೋರಿ ಪನುಡು. ಅಪಗ ಆ ತಂಡದಕ್ಕಲು ಗೊಬ್ಬುವೆರು. ಇಂಚ ಗೊಬ್ಬು ಮುಂದುವರಿಯೊಂದು ಸೋಲು ಗೆಲುವು ಆಪುಂಡು. ಕುಟ್ಟಿದೊಣ್ಣೆ ಗೊಬ್ಬು ಉಂದು ಒಂಜಿ ತುಳುವೇರಿನ ಗೊಬ್ಬು. ಉಂದಿಕ್ಕು ಕನ್ನಡು ಗಿಲ್ಲಿದಾಂಡು ಪನ್ಪೆರು. ನೆಟ್ಟು ಮೂಜಿ ಐನು ಏಳು ಇಂಚ ಏತು ಜನಲ ಗೊಬ್ಬುಲಿ. ಉಂದಿನ ಎಲ್ಲೆ ಕುಟ್ಟಿ ಅಂಚನೆ ದೊಣ್ಣೆ ಅತ್ತಂಡ ಬ್ಯಾಟ್ ಗಳಸದು ತಂಡೊಡು ಅತ್ತಂಡ ರಡ್ಡು ಜನಲ ಗೊಬ್ಬುಲಿ. ಗೊಬ್ಬೆರಿಗು ಬೋಡಾಯಿನ ಸಾಮಾನುಲು. ಈ ಗೊಬ್ಬುಗು ಮರತ ಕೋಲುಡು ಮಲ್ತಿನ ಒಂಜಿ ಮರಂಗೆದಾತು ಉದ್ದದ ಕೋಲು ಒಂಜಿ ಗೇಣುದಾತು ಉದ್ದದ ಎಲ್ಲೆ ಕೋಲು ಬೋಡು. ಮಲ್ಲ ಕೋಲನ್ನು ದೊಣ್ಣೆ ಪಂಡದುಲ ಎಲ್ಲೆ ಕೋಲನ್ನು ಕುಟ್ಟಿ ಪಂಡದುಲ ಲೆಪ್ಪೆರು. ಕಣ್ಣ ಮುಚ್ಚಾಲೆ ಗೊಬ್ಬು. ಈ ಗೊಬ್ಬುನು ಎಲ್ಲೆ ಜೋಕುಲು ಕಣ್ಣಗೆ ಕುಂಟು ಕಟ್ಟದು ಗೊಬ್ಬುನ ಗೊಬ್ಬು. ಜೋಕುಲು ಅಡೆಂಗದ ಕುಲ್ಲುದು ನಾಡುನ ಗೊಬ್ಬು. ಜುಬುಲಿ ಗೊಬ್ಬು ಈ ಗೊಬ್ಬುನು ಪೊಣ್ಣು ಜೋಕುಲು ಗೊಬ್ಬುವೆರು. ನೆಟ್ಟು ನಾಲು ಐನು ಏತು ಜನಲ ಗೊಬ್ಬುಲಿ. ಚೌಕ ಗೆರೆ ಪಾಡ್ದು ಬಿಲ್ಲೆನು ನೆಲಟ್ಟು ಬುಡ್ದು ಒಂಜಿ ಕಾರಡು ಬಿಲ್ಲೆನು ಕುಟ್ಟೊಂದು ಗೊಬ್ಬುನ ಗೊಬ್ಬು. ಇಂಚನೆ ಗೊಬ್ಬು ಮುಂದುವರಿಯೊಂದು ಪೋಪುಂಡು. ಕನ್ನಡ ನೆಕ್ಕು ಕುಂಟೆ ಬಿಲ್ಲೆಂದು ಪನ್ಪೆರು. ತಾರಾಯಿ ಕುಟ್ಟುನ ಗೊಬ್ಬು ತಾರಯಿನ ಬಳಕೆ ಮಲ್ತೊಂದು ಗೊಬ್ಬುನ ಗೊಬ್ಬು. ಉರಿ ದಕ್ಕನ ತಾರಯಿಗು ನನುರಿ ಆಯಡ ಇಪ್ಪುನ ತಾರಯಿನ ಜೋರಾದು ದಕ್ಕೊಡು. ಅಪಗ ವಾ ಕಾಯಿ ಪುಡಾಪುಂಡು ಆಯೆ ಸೋತಿಲೆಕ. ದರಿಯಂದಿನ ಕಾಯಿ ಗೆಂದಿನಾಯನ ಪಾಲಾಪುಂಡು. ಈ ಗೊಬ್ಬುನು ವಿಶೇಷವಾದ ಪರ್ಬ ಗಮ್ಮತ್ತುಲಿನ ಸಂದರ್ಭಡು ಗೊಬ್ಬುವೆರು. ಮರಮಂಗೆ ಗೊಬ್ಬು ಈ ಗೊಬ್ಬುನು ಗೊಬ್ಬೆರಿಗೆ ಮಸ್ತು ಜನ ಬೋಡು. ಈ ಗೊಬ್ಬುಡು ಜೋಕುಲು ಮರಬಡ್ತದು ಕುಲ್ಲುದು ಗೊಬ್ಬುನೆಡ್ದಾವರ ನಿಕ್ಕ ಮರಮಂಗೆ ಗೊಬ್ಬುಂದು ಪನ್ಪೆರು. ಕಂಬುಳ ತುಳುನಾಡದ ಸಾಂಪ್ರದಾಯಿಕ ಗೊಬ್ಬು ಒಂದು ಒಂಜಿ ಜಾನಪದ ಗೊಬ್ಬು ಆತಂಡು. ಸುಮಾರು 800 ವರ್ಷಲಿನ ಇತಿಹಾಸ ಉಂಡು. ಒಂದು ಕೆಸರು ಕಂಡಡು ಎರ್ಲಿನ ಬೆರಿಪತ್ತುನ ಗೊಬ್ಬು. ಗೋಣೆರಿಗು ನುಗಾಪಣೆ ಕಟ್ಟದು ಬಲ್ಲುಡು ಗಿಡರುನ ಗೊಬ್ಬು. ತುಳುನಾಡದ ಸಂಸ್ಕೃತಿಡು ಕಂಬುಲಗು ಪೆರ್ಮೆದ ಸ್ಥಾನ ಉಂಡು. ದುಂಬುದ ಕಾಲುಡು ಬೆನ್ನಿದಕ್ಕುಲು ಸುಗ್ಗಿ ಸಾಗೋಳಿ ಮುಗಿಪ್ಪುನ ದಿನ ಕಂಬುಳ ಮಲ್ಪೆದೆರು. ಕೋರಿದ ಕಟ್ಟ ತುಳುನಾಡು ಸಾಂಪ್ರದಾಯಿಕವಾದು ನಡಪುನ ಗೊಬ್ಬು. ಒಂದು ಕೋರಿಲಿನ ನಡುಟು ನಡಪುನ ಗೊಬ್ಬು. ಕೋರಿದ ಕಟ್ಟ ಊರುಡು ಜಾತ್ರೆ ನೇಮಲಿನ ಸಂದರ್ಭಡು ನಡಪುನ ಕಟ್ಟ. ಕೋರಿದ ಕಟ್ಟ ಜಾತ್ರೆ ಮುಗಿಪ್ಪುನ ಮನೆತಾನೆಯೇ ಸುರುವಾಪುಂಡು.
ಒಂದು ತುಳುನಾಡದ ಪದ್ಧತಿ ಕೋರಿದ

0: ಕಟ್ಟದ ಪಿರವು ಇಪ್ಪುನ ನಮ್ಮ ತುಳುನಾಡದ ಪರಂಪರೆನು ಬುಕ ಅವೆತ ಪಿರವು ಇಪ್ಪುನ ಧಾರ್ಮಿಕ ನಂಬಿಕೆಲೆನು ಅರ್ಥ ಮಲ್ತೊಂದು ನಡಪಾವಡು. ಕೇವಲ ಜೂಜುಗೋಸ್ಕರ ಕೋರಿದ ಕಟ್ಟ ಮಲ್ತುಂಡ ಅವಿನ ದುಂಬರಿತೊಂದು ಪೋಪುನ ಕಷ್ಟದ ಸಂಗತಿ. ಉಂದಿಕ್ ಆಸ್ಪದ ಕೊರಂದೆ ಕೇವಲ ಮನೋರಂಜನೆಗಾದು ಬುಕ ಜಾನಪದ ಗೊಬ್ಬಾದ ನಡಪಾವೊಂದು ಪೋವಡು. ಅಂಚಾದು ಮಾತ್ರ ಈ ಗೊಬ್ಬುನು ಒರಿಪಾಯರಗೆ ಸಾಧ್ಯ. ಕೆರೆದಡ ಗೊಬ್ಬು ಉಂದು ಆಂಜನಕ್ಕಲು ಅತ್ತಂಡ ಪುಂಜನಕ್ಕಲು ಜೋಕುಲು ಪಿದೈ ಗೊಬ್ಬುನ ಗೊಬ್ಬು. ಮೈ ಮನಸ್ಸಿಗೆ ವ್ಯಾಯಾಮ ಕೊರಪುನ ಈ ಗೊಬ್ಬುನು ಸಮೂಹಡು ಅತ್ತಂಡ ಒರಿ ಒರಿ ಎದುರು ಉಂತೊಂದು ಗೊಬ್ಬುಯಿರು. ಈ ಆಟಡು ಮಾನಸಿಕ ಏಕಾಗ್ರತೆ ಬೋಡು. ಇಂಚನೆ ಬುಗುರಿ ತಿರ್ಗಾವುನ ಚೆಂಡಾಟ ಪೆತ್ತಪಿಲಿ ಕೈಯಾಟ ಉಪ್ಪುಮುಡಿ ಗೊಬ್ಬು ಪಾಲೆ ವೈಪುನ ಕೊತ್ತಳಿಗೆ ಕ್ರಿಕೆಟ್ ಜಾರುನ ಇಂಚನೆ ಗೊಬ್ಬುಲಿನ ಪಟ್ಟಿ ಬುಳೆವೊಂದು ಪೋಪುಂಡು. ತುಳುನಾಡಿದ ಗೊಬ್ಬುಲಿನ ಬಗೆಟು ಡಾಕ್ಟರ್ ಗಣನಾಥ ಶೆಟ್ಟಿ ಎಕ್ಕಾರು ಪನ್ಪುನಾರ್ ತುಳುನಾಡಿನ ಜನಪದ ಆಟಗಳು ಪಂಡುದು PhD ಸಂಶೋಧನೆಲ್ಲ ಮಂತದಿರು. ಒಟ್ಟಾರೆ ಪನ್ಪುನಂದಾಂಡ ಆಯಾ ಪ್ರದೇಶದ ಸಾಮಾಜಿಕ ಸಾಂಸ್ಕೃತಿಕಲಿನ ವಿಶೇಷತೆಲಿನು ತೆರಿಯರೆ ಗೊಬ್ಬುಲು ಬೋಡು. ಪ್ರತಿ ನಾಗರಿಕತೆಟು ಐತವಿ ಆಯ್ನ ಬುಳಿಚಿಲು ಆತಂಡು. ಪ್ರಾದೇಶಿಕ ಹಿನ್ನೆಲೆಡು ಧಾರ್ಮಿಕ ಆಚರಣೆಲು ಸಾಮಾಜಿಕ ರೀತಿ ರಿವಾಜಿಲು ರಾಜಕೀಯ ಸ್ಥಿತಿಲಿನ ಅವಲಂಬಿಸದು ಈ ಗೊಬ್ಬುಲು ರೂಪ ಪಡೆತ. ಕಾಲ ಕರಿಲೆಕನೆ ಕೆಲವು ಗೊಬ್ಬುಲು ಮಾಯಕಾವೊಂದುಲ್ಲ, ಕೆಲವು ಬದಲಾವಣೆ ಆತುಂಡು, ಕೆಲವು ಪೊಸತಾದ ಪುಟ್ಟದುಂಡು. ತುಳುನಾಡದ ಸಂಸ್ಕೃತಿದ ಮೂಲನೆ ಬೆನ್ನಿ ಬೇಸಾಯ. ಬೆನ್ನಿ ಬೇಸಾಯದ ಮೂಲಕನೆ ಮುಲ್ಪದ ನಂಬಿಕೆ ಆಚರಣೆ ಆರಾಧನೆ ಸಾಂಸ್ಕೃತಿಕ ಸಾಹಿತ್ಯ ಆಟ ಕೂಟ ಪೂರ ಬೆನ್ನಿ ಬೇಸಾಯದ ಗರ್ಬೊಡ್ದು ಉಡಿದು ಬತ್ತಿನವು. ಇನಿ ಬೆನ್ನಿ ಬೇಸಾಯ ಮಸ್ತ್ ಕಡಿಮೆ ಆತಂಡು. ಉಂದೆತ ಪರಿಣಾಮ ತುಳುತ್ತ ಸಂಸ್ಕೃತಿದ ಮಿತ್ತುಲ ಆವೊಂದುಂಡು. ಗೊಬ್ಬುಲು ಮುಖ್ಯವಾದ ಮನರಂಜನೆದ ಸಾಧನ ಅದು ತೋಜಿದು ಬತ್ತುಂಡಲ ಗೊಬ್ಬುಲಿಗು ಬುಕ್ಕ ಸಂಸ್ಕೃತಿಗೂ ಅವಿನಾಭಾವ ಸಂಬಂಧ ಉಂಡು. ಪ್ರಕೃತಿ ಬುಕ್ಕ ಸಂಸ್ಕೃತಿದ ಅವಿಭಾಜ್ಯ ಅಂಗವಾದ ಗೊಬ್ಬುಲು ಬುಳಿದು ಬತ್ತದುಂಡು. ಸಂಸ್ಕೃತಿದ ಮಾತ ಅಂಶಲೆನು ತನ್ನ ಉಲೈದಿ ಒಂದು ಈ ಗೊಬ್ಬುಲೆನು ಬರ್ಪಿನ ಪೀಳಿಗೆಗೆ ಒರಿಪಾವನ ಕೆಲಸ ನಮರ್ದು ಆವಡು. ನಗರಡು ಆಧುನಿಕ ಗೊಬ್ಬುಲೆಗೆ ತರಬೇತಿ ಪಡೆಯಿನ ಗೊಬ್ಬುದಕುಲು ಸುಸಜ್ಜಿತ ಕ್ರೀಡಾಂಗಣ ಆಧುನಿಕ ಕ್ರೀಡಾ ಸಲಕರಣೆಲು ಇತ್ತಂಡಲ ಗ್ರಾಮೀಣ ಬದುಕಿಡು ಅವು ಮಸ್ತು ಮುಖ್ಯ. ಆರ್ಥಿಕ ಬೇಡಿಕೆದಾಂತಿನ ವಿಶಾಲವಾಯಿನ ಆಶಯಲೆನು ಉದಾತ್ತ ಧ್ಯೇಯೊಲೆನು ಪಡಿತ ಈ ಜನಪದ ಗೊಬ್ಬುಲೆನು ಆ ಕಾಲೊಡ್ದೇ ಒರಿಪಾವೊಂದು ಬತ್ತದಿರು. ಬದಲಾಪಿನ ಪರಿಸರಡು ಮನಸ್ಸುದ ಬದಲಾವಣೆದ ಕಾರಣಗೂ ಈ ಜಾನಪದ ಗೊಬ್ಬುಲು ಅರಿಯರೆ ದುಂಬೆ ಅವೆನು ಉರಿಪಾವಡು. ಬರ್ಪಿನ ಜೋಕುಲಿಗೆ ಕಲ್ಪಾವಡು. ಈ ಕಾಲದ ಜೋಕುಲಿಗೆ ಮೊಬೈಲ್ TV ಕಂಪ್ಯೂಟರ್ದಂಚಿನ ಆಧುನಿಕತೆದ ಒಟ್ಟಿಗೆ ಗೊಬ್ಬುನ ಜೋಕುಲಿಗೆ ನಮ್ಮ ತುಳುನಾಡದ ತುಳು ಗೊಬ್ಬುಲಿನು ಕಲ್ಪಾವಡು. ಮೊಬೈಲ್ TVಡು ಗೊಬ್ಬುನೇನು ಉಂತಾವಡು. ಅವೆಡ್ದು ಆಪಿನ ತೊಂದರೆಲಿನು ಜೋಕುಲಿಗೆ ತೆರಿಪಾವಡು. ಜೋಕುಲಿನು ಜಾಲಗು ಗೊಬ್ಬೆರಲಿ ತಬರಡು. ನಮ್ಮ ದುಂಬುದ ಕಾಲದ ಗೊಬ್ಬುನು ಒರಿಪಾವಡು. ಈ ನೆಲೆಟು ನಮ್ಮ ತುಳುನಾಡದ ಗೊಬ್ಬುಲಿನು ಒರಿಪಾಗ ಬುಳೆಪಾಗ.
1: ಇದಮುಟ ದೀಪಿಕಾ ಟೀಮ್ ಎರಡ್ದು ತುಳುನಾಡ್ದ ಗೊಬ್ಬುಲು ಪನ್ಪಿನ ಇಸೆಯದ ಬಗೆಟ್ಟು ಪಾತೆರ ಕೇಂಡರು. ಉಂದು ಇನಿತ್ತ ತುಳು ಕಾರ್ಯಕ್ರಮ ನನತ ಎಗ್ಗೆಡು ಕುಡತಿಕ್ಕಗ ಸೊಲ್ಮೆಲು.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23, ಅಂದರೆ ನಾಳೆ ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211 9999 2222611, ನಮ್ಮ STD ಸಂಖ್ಯೆ 0824, ಮೊಬೈಲ್ 8277038000. ನೀವು ಕರೆ ಮಾಡಬೇಕಾದ ದಿನ ನಾಳೆ ಜೂನ್ 23 ಮಂಗಳವಾರ ಬೆಳಿಗ್ಗೆ 11:30 12:30

0: ಜೋಶಿ, ಡಿಫೆನ್ಸ್ ಅನಲಿಸ್ಟ್ ಅಂಡ್ ದೀಕ್ಷಾ ಸಕ್ಸೇನಾ, ಆಕಾಶವಾಣಿ ಕಾರೆಸ್ಪಾಂಡೆಂಟ್. ದಿಸ್ ಪ್ರೋಗ್ರಾಮ್ ಇಸ್ ಪ್ರೊಡ್ಯೂಸ್ಡ್ ಅಂಡ್ ಪ್ರೆಸೆಂಟೆಡ್ ಬೈ ದ ನ್ಯೂಸ್ ಸರ್ವಿಸಸ್ ಡಿವಿಷನ್ ಆಫ್ ಆಕಾಶವಾಣಿ. ಯು ಕ್ಯಾನ್ ಲಿಸನ್ ಟು ಇಟ್ ಆನ್ ಅವರ್ ಮೊಬೈಲ್ ಆಪ್ ನ್ಯೂಸ್ ಆನ್ AIR. ದಿಸ್ ಪ್ರೋಗ್ರಾಮ್ ಇಸ್ ಆಲ್ಸೋ ಅವೈಲಬಲ್ ಆನ್ ಅವರ್ ಯೂಟ್ಯೂಬ್ ಚಾನೆಲ್ ನ್ಯೂಸ್ ಆನ್ AIR ಅಫಿಷಿಯಲ್.
1: ಸ್ಪಾಟ್ಲೈಟ್.
2: ಸೇವಾ ಪ್ರಭಾಗ.
3: ಎಫ್ಎಂ 100.3 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಇದೀಗ ಚಿತ್ರಗೀತೆಗಳು. ದಿ ವಿಲನ್ ಚಿತ್ರಕ್ಕಾಗಿ ಅರ್ಮಾನ್ ಮಲ್ಲಿಕ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಪ್ರೇಮ್ ಅವರ ಗೀತೆ ಇದು. ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ.

ಪ್ರಿಯ ಕೇಳುಗರೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು

ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜೂನ್ 23, ಅಂದರೆ ನಾಳೆ ಮಂಗಳವಾರ ಬೆಳಿಗ್ಗೆ 11:30 12:30 ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿದೆ: 2211999 2222611 STD ಸಂಖ್ಯೆ 08244 ಮೊಬೈಲ್ 8272707

ಮುಂದಿನ ಗೀತೆ ಅಂಬರೀಷ ಚಿತ್ರದ್ದು. ಗಾಯಕರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ವಿ ನಾಗೇಂದ್ರ ಪ್ರಸಾದ್ ಅವರು ಹಾಡಿದ ಅವರು ಬರೆದ ಈ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ.

ಈಗ ಯಜಮಾನ ಚಿತ್ರದ ಗೀತೆ ಹಾಡಿದ ಕಲಾವಿದರು ಉದಿತ್ ನಾರಾಯಣ್ ಮತ್ತು ಅನುರಾಧ ಭಟ್, ಸಾಹಿತ್ಯ ಕವಿರಾಜವರದು, ಸಂಗೀತ ವಿ

ಶ್ರೇಯಾ ಘೋಷಾಲ್ ಹಾಡಿರುವ ಮನಸಾರೆ ಚಿತ್ರದ ಗೀತೆ, ರಚನೆ ಯೋಗರಾಜ್ ಭಟ್, ಸಂಗೀತ ಮನೋಮೂರ್ತಿ.

ಸೋನು ನಿಗಮ್ ಅವರ ಧ್ವನಿಯಲ್ಲಿ ಜಂಗ್ಲಿ ಚಿತ್ರದ ಗೀತೆ, ಸಾಹಿತ್ಯ ಜಯಂತ್ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ.

0: ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯು ಪ್ರತಿ ತಿಂಗಳ ಎರಡನೇ ಮತ್ತು ನಾಲ್ಕನೇ ಬುಧವಾರ ಪೂರ್ವಾಹ್ನ 11 ಗಂಟೆಗೆ ಪ್ರಸಾರವಾಗುತ್ತಿದೆ. ಈ ಬಾರಿ ನಿಲ್ಲದ ಪಯಣ ಭರವಸೆಯ ಬೆಳಕು ಸಂವಾದ ಕೇಳಬಹುದು. ಕೇಳಿ ಪ್ರಜ್ಞಾ ಸಲಹಾ ಕೇಂದ್ರ ಭರವಸೆಯ ಬೆಳಕು ಪ್ರಾಯೋಜಿತ ಸರಣಿಯ 287ನೆಯ ಕಾರ್ಯಕ್ರಮ ದಿನಾಂಕ 24ರಂದು ಪೂರ್ವಾಹ್ನ 11 ಗಂಟೆಗೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು.
1: ಗಾಳಿಪಟ ಪಾರ್ಟ್ 2 ಚಿತ್ರದ ಗೀತೆ ನಿಹಾಲ್ ತಾವ್ರೋ ಹಾಡಿದ ಈ ಗೀತೆಯ ಸಾಹಿತ್ಯ ಜಯಂತ ಕಾಯ್ಕಿಣಿ, ಸಂಗೀತ ಅರ್ಜುನ್ ಜನ್ಯ.

ಕನ್ನಡ ಚಿತ್ರಗೀತೆಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 10:30 ಗೆ ಇನ್ನಷ್ಟು ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ.

ಆಕಾಶವಾಣಿ ಮಂಗಳೂರು. ಈಗ ಶಾಸ್ತ್ರೀಯ ಸಂಗೀತ. ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯೋಲಿನ್ ಅಣ್ಣಾವರಪು ರಾಮಸ್ವಾಮಿ, ಮೃದಂಗ ಗುರುವಾಯೂರು ದೊರೆ. ಆರಂಭದಲ್ಲಿ ಕೇಳಿ ಮುತ್ತುಸ್ವಾಮಿ ದೀಕ್ಷಿತರ್ ಅವರ ಕೃತಿ ರೀತಿಗೌಳರ.

ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯ ನಂತರ ಈಗ ಕೇಳಿ ತ್ಯಾಗರಾಜರ ಕೃತಿ ಶ್ರೀರಾಮ ಪಾದಮ ಅಮೃತವಾಹಿನಿ ರಾಗ ಆದಿತಾಳ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೆ ಎಂ ಬಾಲಮುರಳೀಕೃಷ್ಣ ಅವರ ಹಾಡುಗಾರಿಕೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ವಯೋಲಿನ್, ಅಣ್ಣಾವರಪ್ಪ ರಾಮಸ್ವಾಮಿ, ಮೃದಂಗ ಗುರುವಾಯೂರು ದೊರೆ.

ಆಕಾಶವಾಣಿ ಮಂಗಳೂರು. ಈಗ ಚಿತ್ರಗೀತೆಗಳು. ಶ್ರೀಗಂಧ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ಗೀತೆ. ರಚನೆ ಮತ್ತು ಸಂಗೀತ ಹಂಸಲೇಖ.

ಈಗ ಆನಂದ್ ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಚಿ ಉದಯ್ ಶಂಕರ್ ಅವರ ಗೀತೆ, ಸಂಗೀತ ಶಂಕರ್ ಗಣೇಶ್.

ನಿನ್ನಗಾಗಿ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್. ಕೆ ಕಲ್ಯಾಣ್ ಅವರ ಈ ಗೀತೆಗೆ ಗುರುಕಿರಣ್ ಅವರ ಸಂಗೀತವಿದೆ.

ಮುಂದೆ ಕೇಳಿ ನನ್ನ ದೇವರು ಚಿತ್ರಕ್ಕಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿರುವ ಶ್ರೀ ಉದಯ ಶಂಕರ್ ಅವರ ಈ ಗೀತೆಯನ್ನು ಸಂಗೀತ ನೀಡಿದವರು ರಾಜನ್ ನಾಗೇಂದ್ರ.

ನಾ ನಿನ್ನ ಮರೆಯಲಾರೆ ಚಿತ್ರದ ಗೀತೆಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಧ್ವನಿಯಾಗಿದ್ದಾರೆ.

ಸ್ವಾಭಿಮಾನ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಹಾಡಿದ ಈ ಗೀತೆಯ ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಶಂಕರ್ ಗಣೇಶ್.

ಬೆಳ್ಳಿ ಮೋಡಗಳು ಚಿತ್ರಕ್ಕಾಗಿ ಎಸ್ ಜಾನಕಿ ಮತ್ತು ಮನು ಹಾಡಿರುವ ಕೆ ವಿ ರಾಜು ಅವರ ಗೀತೆ, ಸಂಗೀತ ಉಪೇಂದ್ರ ಕುಮಾರ್.

ಬೆಳ್ಳಿ ಮೋಡಗಳು ಈ ಚಿತ್ರದ ಈ ಗೀತೆಯೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಪ್ರಿಯ ಕೇಳುಗರೆ, ನಮ್ಮ ನಾಳೆಯ ಪ್ರಸಾರದಲ್ಲಿ ಬೆಳಿಗ್ಗೆ 6:30 ಚಿಂತನ ವಿ.ಬಿ. ಹೊಸಮನೆ ಅವರಿಂದ, ತತ್ವಪದ 6:40 ಆರೋಗ್ಯ ಮಂಥನ 6:45 ಪ್ರಸ್ತುತಪಡಿಸುವವರು ಡಾಕ್ಟರ್ ಸಂದೀಪ್ ಬೇಕಲ್, ರೈತರಿಗೆ ಸಲಹೆ 6:50 7:15 ಪ್ರಾಯೋಜಿತ ಕಾರ್ಯಕ್ರಮ ಜಂಡು ಆಯುರ್ಸಿಂಚನ, ಮಧುಮೇಹ ಮತ್ತು ಆಯುರ್ವೇದ ಚಿಕಿತ್ಸೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಎಂ ಅವರೊಂದಿಗೆ ಸಂದರ್ಶನವಿದೆ. 7:45 ರಾಗರಂಜನಿ, 8:30 ಕನ್ನಡ ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, ಮೌನೇಶ್ ಕುಮಾರ್ ಛಾವಣಿ ಹಾಡಿರುವ ಭಾವಗೀತೆಗಳು, 9:20 ಹಿಂದಿ ಚಿತ್ರಗೀತೆಗಳು, 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯರಾಗ ಕೇಳುಗರ ನೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪಂಡಿತ್ ರಾಜನ್ ಮಿಶ್ರಾ ಮತ್ತು ಸಾಜನ್ ಮಿಶ್ರಾ ಅವರ ಗಾಯನದಲ್ಲಿ ರಾಗ್ ಬಸಂತ್ ಮುಖಾರಿ, 12:05 ವನಿತಾ ವಿಹಾರ, ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ಪ್ರಶಸ್ತಿ ಪಡೆದು ಸಮಾಜ ಸೇವೆಯನ್ನು ಜೀವನವನ್ನಾಗಿಸಿಕೊಂಡಿರುವ ಮಂಡ್ಯದ ಅನುಪಮಾ ನಾಗರಾಜ ಗೌಡ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಆರೋಗ್ಯ ಕಾರ್ಯಕ್ರಮ, ಅಲರ್ಜಿ ಅರಿವು ಸಪ್ತಾಹ ಆಚರಣೆಯ ಸಂದರ್ಭದಲ್ಲಿ ಡಾಕ್ಟರ್ ರವೀಂದ್ರ ಗದಗ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಂಜುಳಾ ಪುರಾಣಿಕ್. 1:00 ಪ್ರಗತಿ ಪಥ, ವಿಷಯ PME Drive, ಈ ವಿಚಾರವಾಗಿ ಮಾಹಿತಿ. ಈಗ ಸಮಯ 11:05 ಆಗುತ್ತಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.